ಎಫ್ಎಂ ಕಂಪನಾಂಕ 101.8 ಮೆಗಾ ಹರ್ಟ್ಜ್ಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭೋದಯ ಹಾಗೂ ನಮಸ್ಕಾರ. ನಿಲಯದ ಇಂದಿನ ಅಂದರೆ 2026 ಇಸ್ವಿ ಜುಲೈ ತಿಂಗಳ 6ನೇ ತಾರೀಖು ಸೋಮವಾರದ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಬೆಳಗಿನ 5:58:40. ತಮ್ಮನ್ನೆಲ್ಲ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಲು ತುಂಬ ಹೃದಯದಿಂದ ಇದೀಗ ಸ್ವಾಗತಿಸುತ್ತಿದ್ದೇವೆ.

ಆಕಾಶವಾಣಿ ವಿಜಯಪುರ ಆತ್ಮೀಯರೇ, ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಮಾಹಿತಿ ಇದೀಗ. ಇನ್ನು ಮುಂದೆ ಬೆಳಿಗ್ಗೆ 6:10 ವಂದನಾ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ ನಮ್ಮ ನಿಲಯದಿಂದ. 6:30 ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನ ಕೇಳಿಬರುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮ ರೈತರಿಗೆ ಸಲಹೆ. ಜನಪದ ಸಂಗೀತ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ ಬೆಳಿಗ್ಗೆ 6:40 ಎಂದಿನಂತೆ.

ಇನ್ನು ಈ ಬೆಳಿಗ್ಗೆ 7:15ಕ್ಕೆ ಭಾವಗೀತೆಗಳನ್ನ ಕೇಳಲಿದ್ದೀರಿ. 7:45, 8:30 ಹಾಗೂ ಇಂದು ಬೆಳಿಗ್ಗೆ 9:30ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:00 ಎಂದಿನಂತೆ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ ಇರಲಿದೆ. ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳು ಮೂಡಿಬರಲಿವೆ. ಇಂದು ಬೆಳಿಗ್ಗೆಯ 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಎಂದಿನಂತೆ ಮುಂದುವರಿಯುತ್ತವೆ. ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಹುಬ್ಬಳ್ಳಿಯ ಲಿಂಗರಾಜು ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಮಧ್ಯಾಹ್ನ 12:30ಕ್ಕೆ ಆರೋಗ್ಯ ಸಂಚಿಕೆ, ಒತ್ತಡ ನಿರ್ವಹಣೆ ಮತ್ತು ಯೋಗ ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮಧ್ಯಾಹ್ನ 1:00 ಪ್ರಗತಿ ಪಥ, ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. 1:20 ಹಾಗೂ 2:40ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇಂದು ಸಂಜೆ 5:00 ಸವಿಗಾನ ಮಧುರ ಗೀತೆಗಳ ಗಾಯನ ನಮ್ಮ ನಿಲಯದಿಂದ, 6:10ಕ್ಕೆ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ, 6:30ಕ್ಕೆ ಜಿಲ್ಲಾ ವಾರ್ತಾ ಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:51ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಬಿತ್ತನೆಯಲ್ಲಿ ಸುಧಾರಿತ ತಳಿಗಳ ಆಯ್ಕೆ ಈ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದ ಸಜ್ಜೆ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಂಗರೆಮ್ಮ ಒಡೆಯರ್ ಅವರಿಂದ ಮಾಹಿತಿ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಆತ್ಮೀಯರೇ, ಇಂದು ಸಂಜೆ 7:45ಕ್ಕೆ ನಮ್ಮ ನಿಲಯದಿಂದ ಎಂದಿನಂತೆ ಕನ್ನಡದಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮ, ನಂತರ 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ರಾತ್ರಿ 8:30ಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. ರಾತ್ರಿ 9:15ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30ಕ್ಕೆ ಜನಪದ ವೈವಿಧ್ಯ, ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ ಅವರೊಡನೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಎಚ್ಗೌಡ. ರಾತ್ರಿ 10:00 ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆತ್ಮೀಯರೇ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಮಾಹಿತಿಯನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಧರ್ಮಶಾಸ್ತ್ರ ಗಜೇಂದ್ರ ಅವರ ರಚನೆಯನ್ನ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ರಂಧದವರು.

0: ಇದುವರೆಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.
1: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಚಿಂತನ, ಡಾಕ್ಟರ್ ಪಿ ಶಿವರಾಜು ಅವರಿಂದ.
3: ಬದಲಾವಣೆ ಜಗದ ನಿಯಮ ಎಂಬ ಮಾತಿದೆ. ಕಾಲಕ್ರಮೇಣ ಪ್ರಕೃತಿ, ಸಮಾಜ ಮತ್ತು ತಂತ್ರಜ್ಞಾನ ಬದಲಾಗುವಂತೆ ಮನುಷ್ಯನ ಜೀವನ ಶೈಲಿ ಮತ್ತು ಚಿಂತನೆಗಳು ಸಹ ಬದಲಾಗುವುದು ಅನಿವಾರ್ಯ. ಪ್ರಸ್ತುತ ನಾವು ಬದುಕುತ್ತಿರುವ ಕಾಲಘಟ್ಟವು ಅತ್ಯಂತ ವೇಗವಾಗಿ ಚಲಿಸುತ್ತಿದೆ. ಹಳೆಯ ನಂಬಿಕೆಗಳು, ರೂಢಿಗಳು ಮತ್ತು ಬದುಕುವ ವಿಧಾನಗಳು ಇಂದಿನ ಹೊಸ ಸವಾಲುಗಳನ್ನು ಎದುರಿಸಲು ಸಾಕಾಗುತ್ತಿಲ್ಲ. ಹೀಗಾಗಿ ಬದುಕಿನ ಈ ಹಂತದಲ್ಲಿ ನಾವು ನಮ್ಮನ್ನು ಕಾಲಕ್ಕೆ ತಕ್ಕಂತೆ ಒಗ್ಗಿಸಿಕೊಳ್ಳುವುದು ಕೇವಲ ಆಯ್ಕೆಯಲ್ಲ, ಅದೊಂದು ಬದುಕಿನ ಅಗತ್ಯವಾಗಿದೆ. ನಾವು ಪ್ರಮುಖವಾಗಿ ಬದಲಾಗಬೇಕಾದ ಕ್ಷೇತ್ರಗಳು ಮತ್ತು ಅಗತ್ಯಗಳೆಂದರೆ, ಮೊದಲನೆಯದು ಮಾನಸಿಕ ಮತ್ತು ಭಾವನಾತ್ಮಕ ದೃಷ್ಟಿಕೋನವನ್ನು ಉತ್ತಮಪಡಿಸಿಕೊಳ್ಳುವುದು. ಹಿಂದಿನ ಕಾಲದ ಬದುಕಿಗೂ ಇಂದಿನ ಬದುಕಿಗೂ ಇರುವ ದೊಡ್ಡ ವ್ಯತ್ಯಾಸವೆಂದರೆ ಒತ್ತಡ. ನಾವು ನಮ್ಮ ಮಾನಸಿಕ ಆರೋಗ್ಯದ ಕಡೆಗೆ ನೋಡುವ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಮಾನಸಿಕ ಆರೋಗ್ಯಕ್ಕೆ ಆದ್ಯತೆಯನ್ನು ನೀಡಬೇಕಾದುದು ಅತ್ಯಂತ ಅವಶ್ಯಕ. ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ ಎಂಬ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು. ಖಿನ್ನತೆ, ಆತಂಕ ಅಥವಾ ಮಾನಸಿಕ ಆಯಾಸವಿದ್ದಾಗ ಮುಕ್ತವಾಗಿ ಮಾತನಾಡುವ ಮತ್ತು ಅಗತ್ಯ

0: ಅಗತ್ಯವಿದ್ದಾಗ ತಜ್ಞರ ಸಹಾಯ ಪಡೆಯುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವ ಗುಣಗಳನ್ನು ರೂಢಿಸಿಕೊಳ್ಳಬೇಕು. ನಿರೀಕ್ಷೆಗಳು ಹುಸಿಯಾದಾಗ ಕುಸಿದು ಬೀಳುವ ಬದಲು ಆ ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಮುಂದೆ ಸಾಗುವ ಗ್ರೋತ್ ಮೈಂಡ್ಸೆಟ್ ಅಳವಡಿಸಿಕೊಳ್ಳುವುದು ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಅತ್ಯಗತ್ಯ. ಎರಡನೇ ಅಂಶವೆಂದರೆ ತಂತ್ರಜ್ಞಾನದ ಸಮತೋಲಿತ ಸದ್ಬಳಕೆಯನ್ನು ಮಾಡಿಕೊಳ್ಳುವುದು. ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನ ನಮ್ಮ ಬದುಕನ್ನು ಆಳುತ್ತಿದೆ. ಈ ನಿಟ್ಟಿನಲ್ಲಿ ನಮ್ಮ ಅಭ್ಯಾಸಗಳು ಗಣನೀಯವಾಗಿ ಬದಲಾಗಬೇಕಿದೆ. ಸ್ಮಾರ್ಟ್ಫೋನ್ ಮತ್ತು ಸಾಮಾಜಿಕ ಜಾಲತಾಣಗಳು ನಮ್ಮ ಅಮೂಲ್ಯ ಸಮಯವನ್ನು ಕದಿಯುತ್ತಿವೆ. ತಂತ್ರಜ್ಞಾನವನ್ನು ನಮ್ಮ ಅಭಿವೃದ್ಧಿಗೆ ಸಾಧನವಾಗಿ ಬಳಸಬೇಕೇ ವಿನಃ ಅದು ನಮ್ಮನ್ನು ಆಳಲು ಬಿಡಬಾರದು. ಮೂರನೆಯ ಅಂಶವೆಂದರೆ ಜೀವನ ಶೈಲಿ ಮತ್ತು ಆರೋಗ್ಯದಲ್ಲಿನ ಮಾರ್ಪಾಡುಗಳು. ಆಧುನಿಕತೆಯ ಭರಾಟೆಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಿದ್ದೇವೆ. ಇದು ಆಗಬಾರದು. ಆರೋಗ್ಯಕರ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು. ಫಾಸ್ಟ್ ಫುಡ್ ಮತ್ತು ಸಂಸ್ಕರಿಸಿದ ಆಹಾರಗಳ ಮೋಹದಿಂದ ಹೊರಬಂದು ನಮ್ಮ ಹಿರಿಯರು ಪಾಲಿಸುತ್ತಿದ್ದ ನೈಸರ್ಗಿಕ ಹಾಗೂ ಪೌಷ್ಟಿಕ ಆಹಾರ ಪದ್ಧತಿಯತ್ತ ನಾವು ಮರಳಬೇಕು. ದೈಹಿಕ ಚಟುವಟಿಕೆಯನ್ನು ನಾವು ರೂಢಿಸಿಕೊಳ್ಳಬೇಕು. ನಾಲ್ಕನೆಯ ಅಂಶ, ಮಾನವೀಯ ಸಂಬಂಧಗಳು ಮತ್ತು ಮೌಲ್ಯಗಳ ಮರುಸ್ಥಾಪನೆಯನ್ನು ಕೈಗೊಳ್ಳುವುದು. ವರ್ಚುಯಲ್ ಪ್ರಪಂಚದಲ್ಲಿ ಕಳೆದು ಹೋಗಿರುವ ನಾವು ನೈಜ ಪ್ರಪಂಚದ ಸಂಬಂಧಗಳನ್ನು ಮರುಜೋಡಿಸಬೇಕಿದೆ. ಸಾಮಾಜಿಕ ಜಾಲತಾಣಗಳ ಲೈಕ್ಸ್ಗಳಿಗಿಂತ ನಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗುವ ನೈಜ ಒಡನಾಟ ಮುಖ್ಯ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮೊಬೈಲ್ ಇಲ್ಲದೆ ಕಳೆಯುವ ಗುಣಮಟ್ಟದ ಸಮಯ, ಕ್ವಾಲಿಟಿ ಟೈಮ್, ಬಹಳ ಮುಖ್ಯ. ಸಹಾನುಭೂತಿ ಮತ್ತು ತಾಳ್ಮೆಯನ್ನು ಅಳವಡಿಸಿಕೊಳ್ಳುವುದು. ಎಲ್ಲರೂ ತಮ್ಮದೇ ಆದ ಓಟದಲ್ಲಿರುವ ಈ ಸಮಾಜದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಸಹನೆ ಮತ್ತು ಪ್ರೀತಿ ತೋರುವುದು ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಅವಶ್ಯಕವಾಗಿದೆ. ಐದನೇ ಅಂಶವಾಗಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಎಂದರೆ ಆರ್ಥಿಕ ಶಿಸ್ತು ಮತ್ತು ವಾಸ್ತವಿಕತೆ. ಹಣಕಾಸಿನ ವಿಚಾರದಲ್ಲಿ ಇಂದಿನ ತಲೆಮಾರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾದ ಕಾಲಘಟ್ಟವಿದು. ಕೇವಲ ಹಣ ಗಳಿಸುವುದಷ್ಟೇ ಅಲ್ಲ, ಉಳಿತಾಯ, ಬಜೆಟ್ ನಿರ್ವಹಣೆ ಮತ್ತು ದೀರ್ಘಾವಧಿಯ ಹೂಡಿಕೆಯ ಅಂದರೆ ವಿಮೆ, ನಿವೃತ್ತಿ ಯೋಜನೆ ಮುಂತಾದ ಯೋಜನೆಗಳು, ಇವುಗಳೆಲ್ಲದರ ಅರಿವು ಪ್ರತಿಯೊಬ್ಬರಿಗೂ ಸಹ ಇರಲೇಬೇಕು. ಆರನೇ ಅಂಶ ಎಂದರೆ ಪರಿಸರ ಪ್ರಜ್ಞೆ ಮತ್ತು ಜವಾಬ್ದಾರಿಯನ್ನು ರೂಢಿಸಿಕೊಳ್ಳುವುದು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿತಗೊಳಿಸುವುದು, ನೀರಿನ ಮಿತವಾದ ಬಳಕೆ ಮತ್ತು ನಿಸರ್ಗಕ್ಕೆ ಪೂರಕವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡಬಹುದಾದ ಅತೀ ದೊಡ್ಡ ಉಪಕಾರ. ಸ್ನೇಹಿತರೆ, ಒಟ್ಟಾರೆ ಹೇಳಬೇಕೆಂದರೆ ಬದಲಾವಣೆ ಎಂದರೆ ನಮ್ಮ ಮೂಲ ಸ್ವರೂಪವನ್ನು ಅಥವಾ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಲ್ಲ, ಬದಲಾಗಿ ಕಾಲದೊಂದಿಗೆ ನಮ್ಮನ್ನು ನಾವು ಇನ್ನಷ್ಟು ಉತ್ತಮವಾಗಿ ಪ್ರಬುದ್ಧವಾಗಿ ರೂಪಿಸಿಕೊಳ್ಳುವುದು. ಹರಿಯುವ ನೀರು ಮಾತ್ರ ಶುದ್ಧವಾಗಿರುತ್ತದೆ, ನಿಂತ ನೀರು ಮಲಿನವಾಗುತ್ತದೆ ಎಂಬ ನುಡಿಯನ್ನು ನಾವೆಲ್ಲರೂ ಕೇಳಿರುತ್ತೇವೆ. ಹಾಗೆಯೇ ಬದುಕಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಹಳೆಯ ಹಠಗಳನ್ನು ಬಿಟ್ಟು ಹೊಸತನಕ್ಕೆ, ವಾಸ್ತವಕ್ಕೆ ತೆರೆದುಕೊಳ್ಳುವ ಮೂಲಕ ನಾವು ನೆಮ್ಮದಿಯ, ಅರ್ಥಪೂರ್ಣವಾದ ಹಾಗೂ ಯಶಸ್ವಿ ಜೀವನವನ್ನು ಕಟ್ಟಿಕೊಳ್ಳಬಹುದು.
1: ಇದುವರೆಗೂ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಶೆಟ್ಟಪ್ಪ ದುಂಡಪ್ಪ ನಾವೇ ತಿಳಿಬಿಟ್ಟು ಇಂಚಗಿರಿ ಗ್ರಾಮ ಚಡಚಣ ತಾಲೂಕು. ಇವತ್ತಿನ ದಿವಸ ನಾನು ಸಾವಯವ ಪದ್ಧತಿಯಲ್ಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ರೈತರು ಯಾವ ರೀತಿ ಟಾನಿಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಬೀಜಾಮೃತ ಅಂದ್ರೆ ಒಂದು ಅರ್ಧ ಲೀಟರ್ ಗೋಮೂತ್ರ ಮತ್ತು ಒಂದು ಲೀಟರ್ ನೀರು, ಆಮೇಲೆ ಅರ್ಧ ಕೆ ಜಿ ಆಗಡ್ ಸಗಣಿ, ಆಮೇಲೆ ಸುಣ್ಣ, ಯಾವ ಹೊಲದೊಳಗೆ ಬಿತ್ತನೆ ಮಾಡ್ತಿಲ್ಲ ಆ ಬಿತ್ತನೆ ಮಾಡೋ ಹೊಲದೊಳಗಿನ ಒಂದು ಹಿಡಿ ಮಣ್ಣು ಎಲ್ಲವನ್ನು ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಬಿತ್ತನೆ ಮಾಡುವಂಥ ಬೀಜಕ್ಕೆ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನೆರಳಲ್ಲಿ ಆರಿಸಿ ಬಿತ್ತನೆ ಮಾಡ್ಕೋಬೇಕು. ಎಣ್ಣೆದಾಗಿನ ಜೀವಾಮೃತ, ಜೀವಾಮೃತ ಅಂತ ಇವತ್ತಿನ ದಿವಸ ಹೆಚ್ಚು ಪ್ರಚಲಿತವಾಗಿದೆ. ಇದನ್ನು ಸ್ಪ್ರೇ ಮೂಲಕವಾಗಿ ಕೊಡ್ಬೋದು, ಆಮೇಲೆ

ಬಡ್ಡಿಗಾದರೂ ನೀರಿನ ಮುಖಾಂತರ ಹರಿವ ನೀರಿನೊಳಗೆ ಕೊಡಬಹುದು. ಇದು ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ 200 ಲೀಟರ್ ಡ್ರಮ್ಗೆ 10 ಕೆಜಿ ಸಗಣಿ, 10 ಲೀಟರ್ ಗೋಮೂತ್ರ, ಆಮೇಲೆ 1-2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಅಥವಾ ಆ ಬದುವಿನ ಮಣ್ಣು, ಆ ಹೊಲದ ಬದುವಿನ ಮಣ್ಣು ಅಥವಾ ಚಿಕ್ಕ ಚಿಕ್ಕ ಎಲೆಗಳಿರುವಂಥ ಅಂದ್ರೆ ಉದಾಹರಣೆಗೆ ಬನ್ನಿ, ಆಮೇಲೆ ಬೇಲಾಗಿ ಮರದ ಕೆಳಗಿನ ಮಣ್ಣನ್ನು ತಂದು ಹಾಕಿ 7 ದಿವಸ ಒಂದು ಕಡೆ ಒಂದು ರೌಂಡ್ ತಿರುಗಿ ಮರುದಿವಸ ಮತ್ತೊಂದು ಕಡೆ ಒಂದು ರೌಂಡ್ ತಿರುಗಿ ನೆರಳಲ್ಲಿ ಇಟ್ಟು ಅದನ್ನು ಜೀವಾಮೃತ 7-10 ದಿವಸಗಳಲ್ಲಿ ರೆಡಿ ಮಾಡಿಕೊಂಡು ಅದನ್ನು ನೀವು ಸ್ಪ್ರೇನ್ ಮಾಡಿರಿ ಅಥವಾ ಹರಿಯುವಂಥ ನೀರಿ ಕಬ್ಬಿನವರಾದ್ರೆ ಹರಿಯುವಂಥ ನೀರೊಳಗೆ ಬಿಡ್ತಾರೆ, ಆ ರೀತಿ ಬಿಡಬಹುದು. ಆಮೇಲೆ ಇನ್ನು ಪಂಚಗವ್ಯ, ಇದು ಮೂಲತಃ ಇದು ಅಭಿಷೇಕ ಬಳಕೆ ಮಾಡುವಂಥ, ಅಭಿಷೇಕದಲ್ಲಿ ಸಗಣಿ ಇರೋದಿಲ್ಲ, ಉಳಿದೆಲ್ಲ ಪದಾರ್ಥಗಳಿರ್ತವೆ, ಆದರೆ ಇಲ್ಲಿ ಸಗಣಿ ಬಳಕೆ ಮಾಡಲಾಗ್ತದೆ. ಉದಾಹರಣೆಗೆ ಇಲ್ಲಿ ಹಾಲು, ಮೊಸರು, ತುಪ್ಪು, ಬಾಳೆಹಣ್ಣು, ಆಮೇಲೆ ಸಕ್ಕರೆ ಬದಲಾಗಿ ಬೆಲ್ಲನ್ನು ಬಳಕೆ ಮಾಡ್ಕೋಬೇಕು, ಆಮೇಲೆ ಸಗಣಿ ಈ ರೀತಿ ಇವೆಲ್ಲ ಮಿಶ್ರಣ ಮಾಡಿ 7-10 ದಿವಸ ಇಟ್ಟು ಅದನ್ನು ಬಳಕೆ ಮಾಡಬೇಕು. ಯಾವ ರೀತಿ ಬಳಕೆ ಮಾಡಬೇಕಪ್ಪ ಅಂತಂದ್ರೆ 10 ಲೀಟರ್ ನೀರಿಗೆ 1 ಲೀಟರ್ ಪಂಚಗವ್ಯನ ಹಾಕಿ ಸ್ಪ್ರೇ ಮಾಡಿದ್ರೆ ಒಳ್ಳೆಯ ಬೆಳೆ ಬರಲಿಕ್ಕೆ ಅನುಕೂಲ ಅದ. ಇನ್ನೊಂದು ಮುಖ್ಯವಾಗಿ ಟಾನಿಕ್ ಅಂದರೆ ನಾವೇ ಅಂದರೆ ನಮ್ಮ ತೋಟದಲ್ಲಿ ಪ್ರತಿ ವರ್ಷ ಒಂದೊಂದು ಥರ ನಾವು ಪ್ರಯೋಗಗಳನ್ನು ಮಾಡ್ತಿರ್ತೀವಿ. ಇನ್ನೊಂದು ಟಾನಿಕ್ ನಾವು ಈ ವರ್ಷದ ಪ್ರಯೋಗ ಮಾಡಿದಂದ್ರೆ ಮೀನು ಟಾನಿಕ್ ಅಂತ ಮಾಡಿವಿ. ಮೀನು ಟಾನಿಕ್ ಅಂದ್ರೆ 1-2 ಕೆಜಿ ಮೀನನ್ನು ಸಣ್ಣಗೆ ಕೊಚ್ಚಬೇಕು, ಅಂದರೆ ಸಣ್ಣಗೆ ಕತ್ತರಿಸಬೇಕು, ಅದರ ಜೊತೆ 2.5 ಕಿಲೋ ಬೆಲ್ಲನ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಒಂದು ಪ್ಲಾಸ್ಟಿಕ್ ಬಕೆಟ್ನೊಳಗೆ ಹಾಕಿಟ್ಟು ಅದು ಪ್ಲಾಸ್ಟಿಕ್ ಬಕೆಟ್ ಕ್ಯಾಪ್ ಇರ್ತಲ್ಲ, ಕ್ಯಾಪಿಗೆ ಒಂದು ಸೂಜಿ ಅಟ್ಟೆ ಹೂಲ್ ಹಾಕಬೇಕು. ಅಲ್ಲಿಂದ ಏರ್ ಹೊರಗಡೆ ಹೋಗಬೇಕು, ಅಲ್ಲಿ ಹಾಕಿಟ್ಟಂತ ಗ್ಯಾಸ್ ಉತ್ಪಾದನೆ ಅಂದ್ರೆ ಗ್ಯಾಸ್ ಹೊರಗಡೆ ಹೋಗಬೇಕು. ಅದ್ರ ಮೇಲೆ ಒಂದು ತೆಳುವಾದ ಬಟ್ಟೆ ಕಟ್ಟಿ ಒಂದು ಕಡೆ ಇಟ್ಟು ಬಿಡಬೇಕು. 5 ದಿವಸ ನೀವು ಒಂದು ಕಡೆ ಇಟ್ಟಿರಂದ್ರೆ 6ನೇ ದಿವಸ ಕ್ಯಾಪ್ ತೆಗೆದು ನೋಡಿದ್ರೆ ಅಲ್ಲಿ ಮೀನು ಇರುವುದಿಲ್ಲ, ಬೆಲ್ಲು ಇರುವುದಿಲ್ಲ, ಅಲ್ಲಿ ಒಂಥರ ಉತ್ತಮದ ವಾಸನೆ ಬರ್ತದೆ. ಆ ಟಾನಿಕನ್ನು ಏನು ಮಾಡಬೇಕು, 1/2 ಲೀಟರ್ ಮೀನು ಟಾನಿಕ್, 10 ಲೀಟರ್ ನೀರಿಗೆ ಅದನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದ್ರಿಂದ ಒಳ್ಳೆಯ ಅನುಕೂಲ ಆಗ್ತದೆ. ಈ ರೀತಿಯಾಗಿ ಸಸ್ಯಜನ್ಯ ಮತ್ತು ಇವು ಟಾನಿಕ್ಗಳನ್ನು ಮಾಡೋದ್ರಿಂದ ಒಳ್ಳೆಯ ಬೆಳೆಗಳಿಗೆ ಅನುಕೂಲ ಆಗ್ತದೆ. ಏನು ಅನುಕೂಲ ಆಗ್ತಪ್ಪ ಅಂದ್ರೆ ತಾಯಿ ಬೇರು ಆಳವಾಗಿ ಇಳಿತದೆ, ತುಂತು ಬೇರುಗಳು ಅಂದರೆ ಬಿಳಿ ಬೇರುಗಳು ಹೆಚ್ಚು ಬೆಳವಣಿಗೆ ಆಗ್ತವೆ. ಬಿಳಿ ಬೇರು ಹೆಚ್ಚು ಬೆಳವಣಿಗೆ ಆಗ್ತಂದ್ರೆ ಪೋಷಕಾಂಶಗಳು ಹೀರ್ಕೋತದೆ, ತೇವಾಂಶ ಹೀರ್ಕೋತದೆ, ಆಮೇಲೆ ಕಾಂಡ ದಪ್ಪ ಬರ್ತದೆ, ಆಮೇಲೆ ಟೊಂಗಿಗಳು ದೊಡ್ಡ ಆಗ್ತವೆ, ಆಮೇಲೆ ಚೆನ್ನಾಗಿ ಹೂ ಬಿಡ್ತದೆ, ಹೂವು ಯಾವುದೇ ರೀತಿ ಹೂ ಉದುರುದಿಲ್ಲ, ಆಮೇಲೆ ಕಾಯಿ ದಪ್ಪ ಆಗಿರ್ತದೆ ಮತ್ತು ಕಾಳಿಂದು ಕೀಪಿಂಗ್ ಕ್ವಾಲಿಟಿ ಇರ್ತದೆ ಅಂತೇಳಿ ನಾನು ಹೇಳ್ಬೋದು. ಧನ್ಯವಾದ.

ರೈತರಿಗೆ ಸಲಹೆ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿರೀಕ್ಷಿಸಿ.

ಆಕಾಶವಾಣಿ ವಿಜಯಪುರ ಎಫ್ಎಂ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಸವಲಿಂಗಯ್ಯ ಹಿರೇಮಠ್ ಹಾಗೂ ತಂಡದವರಿಂದ ಬಯಲಾಟದ ಪದಗಳು.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಸವಲಿಂಗಯ್ಯ ಹಿರೇಮಠ್ ಹಾಗೂ ತಂಡದವರಿಂದ ಬಯಲಾಟದ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ FM. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

பணியா விஜயபுர எஃப்எம். ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಿರೇಬೆಣಕಲ್ಲಿನ ಆದಿಮಾನವ ಮೋರ್ಯಾರ್ ಆವಾಸ ಸ್ಥಾನದ ಬೆಟ್ಟಗಳು ಬೃಹತ್ ಶಿಲಾಯುಗದ ನೆಲೆಯಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾತ್ಕಾಲಿಕ ಸ್ಥಾನ ಪಡೆದಿವೆ. ಕುಬ್ಜರ ಬೆಟ್ಟ ಎಂದು ಕರೆಯಲಾಗುವ 7 ಬೆಟ್ಟಗಳಲ್ಲಿನ ಸಮಾಧಿ ವರ್ಣಚಿತ್ರಗಳ ಸಂರಕ್ಷಣೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಈ

0: ಕುರಿತು ಒಂದು ವರದಿ.
1: ಹಿರೇಬೆಣಕಲ್ ಗ್ರಾಮದ ಮೋರ್ಯಾರ ಬೆಟ್ಟಗಳಲ್ಲಿ ಅರಣ್ಯ ಇಲಾಖೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರ ಕೈಗೆತ್ತಿಕೊಳ್ಳಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮ್ಯಾಕ್ರೋ ಅನುದಾನದಡಿ 80 ಲಕ್ಷ ರೂಪಾಯಿ ಅನುದಾನ ಲಭ್ಯವಾಗಿದೆ. ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಮೋರ್ಯಾರ ಬೆಟ್ಟ ಸ್ಮಾರಕಗಳ ರಕ್ಷಣೆಗೆ ಎಲ್ಲ ರೀತಿಯ ಪ್ರಯತ್ನ ಜಿಲ್ಲಾಡಳಿತ ಕೈಗೊಳ್ಳಲಿದೆ ಎಂದು ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಮಾಹಿತಿ ನೀಡಿದ್ದಾರೆ. ಹಿರೇಬೆಣಕಲ್ ಮೋರ್ಯಾರ ಬೆಟ್ಟದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ 3 ರಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಸ್ಮಾರಕ ಮಿತ್ರರ ನೇಮಕ ಹಾಗೂ ರಾತ್ರಿ ವೇಳೆ ಗಸ್ತು ನಿರ್ವಹಿಸಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಭಾರಿ ಸಹಾಯಕ ನಿರ್ದೇಶಕ ವಿಠಲ ಜಾಬಗೌಡರ್ ತಿಳಿಸಿದ್ದಾರೆ. ಮೋರ್ಯಾರ ಗುಡ್ಡದ ಮಹತ್ವ ಹಾಗೂ ವಿಶೇಷತೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಸಂಶೋಧಕ ಹಾಗೂ ಕೆಎಸ್ಸಿಎ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಗಂಗಾವತಿಯ ಡಾ ಶರಣಬಸಪ್ಪ ಕೋಲ್ಕಾರ್.
2: ಹಿರೇಬೆಣಕಲ್ ದಕ್ಷಿಣ ಭಾರತದ ಅತ್ಯಂತ ಮಹತ್ವದ ಪ್ರಾಗೈತಿಹಾಸಿಕ ನೆಲೆಯಾಗಿದೆ. ಇಲ್ಲಿಯ ಮೋರೇರ್ ಗುಡ್ಡದ ಮೇಲೆ 3000 ವರ್ಷಗಳ ಹಿಂದಿನ ಕಬ್ಬಿಣ ಯುಗ ಬೃಹತ್ ಶಿಲಾಯುಗಕ್ಕೆ ಸೇರಿದ ನೂರಾರು ಆಶ್ಚರ್ಯಕರ ಶಿಲಾ ಸಮಾಧಿಗಳು, ಶಿಲಾಕೋಣೆಗಳು ಮತ್ತು ಗವಿಚಿತ್ರಗಳಿವೆ. ಕ್ರಿಸ್ತಪೂರ್ವ 1200-200 ಬದುಕಿದ್ದ ಮೋರೇರ್ ಎಂಬ ಬುಡಕಟ್ಟು ಜನಾಂಗ ತಮ್ಮ ಸತ್ತವರಿಗಾಗಿ ನಿರ್ಮಿಸಿದ ಸ್ಮಾರಕಗಳೇ ಈ ಅಚ್ಚರಿಯ ಶಿಲಾ ಸಮಾಧಿಗಳು ಮತ್ತು ಶಿಲಾಕೋಣೆಗಳು. ಈ ಜನ ಸಾವಿನ ನಂತರದ ಜೀವನದ ಬಗ್ಗೆ ನಂಬಿಕೆಯನ್ನ ಹೊಂದಿದ್ದರು. ಹಾಗಾಗಿ ತಮ್ಮ ಪೂರ್ವಜರ ಆತ್ಮಗಳು ಪುನಃ ಬಂದು ವಾಸಿಸುತ್ತವೆ ಎಂಬ ನಂಬಿಕೆಯಿಂದ ಇಂಥ ಸಮಾಧಿಗಳನ್ನು ರಚಿಸಿದ್ದಾರೆ. 6 ಬೃಹತ್ ಕಲ್ಲು ಚಪ್ಪಡಿಗಳಿಂದ ಸಮಾಧಿಗಳು ಮತ್ತು ಕೋಣೆಗಳನ್ನು ನಿರ್ಮಿಸಿರುವುದು ತಾಂತ್ರಿಕವಾಗಿ ಅಚ್ಚರಿಯ ಸಂಗತಿಯಾಗಿದೆ. ಕಲ್ಲು ಚಪ್ಪಡಿಗಳನ್ನು ಕತ್ತರಿಸಿ ಅವುಗಳನ್ನು ಜೋಡಿಸಿರುವ ರೀತಿ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಸುತ್ತಮುತ್ತಲಿನ ಗವಿಕಲ್ಲಾಸರಗಳಲ್ಲಿ ಚಿತ್ರಗಳನ್ನು ಬಿಡಿಸಿದ್ದು ಅವು ಆ ಜನರ ಜೀವನ ಸಂಸ್ಕೃತಿಯ ಮೇಲೆ ಬೆಳಕು ಬೀರುತ್ತವೆ. ಹಿರೇಬೆಣಕಲ್ ಪರಿಸರದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗವಿಚಿತ್ರಗಳು ಕಂಡು ಬಂದಿವೆ. ಆದಿ ಮಾನವನ ಜೀವನ ಸಂಸ್ಕೃತಿಯ ಅಧ್ಯಯನಕ್ಕೆ ಪ್ರಯೋಗಶಾಲೆಯಂತಿರುವ ಹಿರೇಬೆಣಕಲ್ ಮೋರೇರ್ ಗುಡ್ಡವನ್ನು ವಿಶ್ವ ಪರಂಪರೆಯ ತಾಣವನ್ನಾಗಿ ಘೋಷಿಸಿ ಸಂರಕ್ಷಿಸಬೇಕಾಗಿದೆ.
0: ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಎಂದು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ತಿಳಿಸಿದೆ. ವಿದ್ಯುತ್ ಹಿತಮಿತ ಬಳಕೆಗೆ ವಿಧಾನಸೌಧದ ಆವರಣದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಅನುಗುಣವಾಗಿ ಸ್ವಯಂಚಾಲಿತ ಆನ್ಆಫ್ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಹವಾನಿಯಂತ್ರಕಗಳನ್ನು 24-26 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಯೇ ಬಳಸುವಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ನೀರಿನ ಸಂರಕ್ಷಣೆಯ ದೃಷ್ಟಿಯಿಂದ ಮೇಲ್ಮಟ್ಟದ ನೀರಿನ ಟ್ಯಾಂಕ್ಗಳಿಂದ ನೀರು ವ್ಯರ್ಥವಾಗಿ ಹರಿಯದಂತೆ ತಡೆಯಲು ಬಾಲ್ ವಾಲ್ವ್ಗಳನ್ನು ಅಳವಡಿಸಲಾಗಿದೆ. ವಿಧಾನಸೌಧದ ಉದ್ಯಾನಗಳ ನಿರ್ವಹಣೆಗೆ ಕೇವಲ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬಳಸಲಾಗುತ್ತಿದೆ. ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. 15ನೇ ಕೇಂದ್ರ ಹಣಕಾಸು ಆಯೋಗದ ಅನುದಾನದಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಪೋತೇನಹಳ್ಳಿ, ವೇದಲವೇಣಿ, ಕದಿರೇನಹಳ್ಳಿ ಮತ್ತು ಜೀಲಾಕುಂಟೆಗೆ ತಲಾ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಇಂದು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಕನಸನ್ನು ನನಸು ಮಾಡಲು ಮಾದಕ ದ್ರವ್ಯಗಳ ವ್ಯಸನದಿಂದ ಯುವಜನತೆ ದೂರವಿರಬೇಕು, ಕಾನೂನಿನ ಅರಿವು ಹೊಂದಿ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಎಂದು ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕರೆ ನೀಡಿದ್ದಾರೆ. ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಪೊಸ್ಕೋ ಕಾಯ್ದೆ ಹಾಗೂ ಮಾದಕ ದ್ರವ್ಯ ವ್ಯಸನಮುಕ್ತತೆ ಜಾಗೃತಿ ಕಾರ್ಯಾಗಾರ ಉದ್ಘಾಟಿಸಿ

0: ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶ ಶಶಿಧರ ಶೆಟ್ಟಿ ಮಾತನಾಡಿ, ಮಕ್ಕಳ ದೌರ್ಜನ್ಯ ಪ್ರಕರಣ ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ 1098 ಮತ್ತು ಮಾದಕ ವಸ್ತುಗಳ ಸಾಗಣೆ ಅಥವಾ ಮಾರಾಟದ ಬಗ್ಗೆ 1933 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದರು. ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಆಯೋಜಿಸುವ ವಿಶಾರದ ಪರೀಕ್ಷೆಯಲ್ಲಿ ಧಾರವಾಡದ ಯುವ ತಬಲಾ ಪ್ರತಿಭೆ ಅಥರ್ವ ರಾಘವೇಂದ್ರ ಘಂಟಣ್ಣವರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಪ್ರಸ್ತುತ ಧಾರವಾಡದ ಜನತಾ ಶಿಕ್ಷಣ ಸಮಿತಿಯ ಆರ್ಎಸ್ ಹುಕ್ಕೇರಿಕರ್ ಪಿಯು ಮಹಾವಿದ್ಯಾಲಯದ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಯಾಗಿರುವ ಅಥರ್ವ ಖ್ಯಾತ ತಬಲಾಪಟು ಡಾ ಶ್ರೀಹರಿ ದಿಗ್ಗಾವಿ ಅವರಲ್ಲಿ ತಬಲಾ ವ್ಯಾಸಂಗ ಮಾಡುತ್ತಿದ್ದಾರೆ. ಯುವ ಪ್ರತಿಭೆ ಅಥರ್ವ ಘಂಟಣ್ಣವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ನನ್ನ ಓದಿನೊಂದಿಗೆ ತಬ್ಲಾನು ಅಷ್ಟೇ ಸಮವಾಗಿ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ಕೋತಾ ಬಂದಿದ್ದೀನಿ. ನಾನು ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಜೋಶಿ ಸರ್ ಕಡೆ 2 ವರ್ಷಗಳ ಕಾಲ ತಬ್ಲಾ ಅಭ್ಯಾಸ ಮಾಡಿದೆ. ಈಗ ಕಳೆದ 12 ವರ್ಷದಿಂದ ನಾನು ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಸರ್ ಅಲ್ಲಿ ನಾನು ತಬ್ಲಾ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವ್ರು ನಂಗೆ ಗುರುಗಳಷ್ಟೇ ಅಲ್ಲ, ಅವ್ರು ನಂಗೊಂದು ರೋಲ್ ಮಾಡೆಲ್ ಇದ್ದಂಗೆ. ಅವರೊಂದಿಗೆ ನಂಗೆ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಪರಿವಾರದವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾವು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಮ್ಮ ಎಲ್ಲಾ ಫ್ರೀ ಟೈಮ್ ನಲ್ಲೂ ನಮ್ಮ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ತಬ್ಲಾ ಪ್ರಾಕ್ಟೀಸ್ ಗೆ ಹಾಕೊಂಡ್ರೆ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಬಹಳಷ್ಟು ವರ್ಷಗಳ ಪರಿಶ್ರಮ ಇದಕ್ಕೆ ಬೇಕಾಗುತ್ತೆ. ಗುರುಗಳು ನಡೆಸಿದ ಹಾದಿಯಲ್ಲಿ ನೀವು ನಡ್ಕೊಂತ ಹೋದ್ರೆ ನಿಮ್ಮ ಸಾಧನೆ ಉತ್ತುಂಗಕ್ಕೆ ಏರ್ಬೋದು ಅನ್ನೋದ್ ನನ್ನ ಅಭಿಪ್ರಾಯ.
0: ಪ್ರಾಣಿಗಳು ಮತ್ತು ಮನುಷ್ಯರ ಮಧ್ಯೆ ಹರಡುವ ರೋಗಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ವಿಶ್ವ ಪ್ರಾಣಿಜನ್ಯ ರೋಗ ದಿನಾಚರಣೆ ಇಂದು. ಮೃಗಜನ್ಯ ರೋಗಗಳು ಹೆಚ್ಚಾಗುತ್ತಿವೆ, ಜವಾಬ್ದಾರಿ ಹಂಚಿಕೆ ಹಾಗೂ ಸ್ಥಳಾವಕಾಶ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರಾಣಿಜನ್ಯ ರೋಗ ದಿನವನ್ನು ಜನಜಾಗೃತಿ ಜಾಥಾ ಹಾಗೂ ಕಾರ್ಯಕ್ರಮಗಳ ಮೂಲಕ ವಿವಿಧೆಡೆ ಆಚರಿಸಲಾಗುತ್ತಿದೆ. ರಾಮನಗರ ಜಿಲ್ಲೆ ಬಸನಪುರದ ಶ್ರೀರಾಮದೇವರ ಬೆಟ್ಟದ ರಣಹದ್ದುಗಳ ವನ್ಯಜೀವಿ ಧಾಮದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಸಸಿ ನೆಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಎಸ್ ವಿಶ್ವಜಿತ್ ಶೆಟ್ಟಿಯವರು ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭಿವೃದ್ಧಿಗಾಗಿ ಪಿಎಂ ವಿಶ್ವಕರ್ಮ ಯೋಜನೆ ಅನುಷ್ಠಾನಗೊಂಡಿದ್ದು, ಜಾಂಗೀಡ್ ಬ್ರಾಹ್ಮಣ ಸಮುದಾಯ ಸದುಪಯೋಗ ಪಡೆದು ಉದ್ಯಮಶೀಲರಾಗಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ಜಾಂಗೀಡ್ ಬ್ರಾಹ್ಮಣ ಮಹಾಸಭಾ ಆಯೋಜಿಸಿದ್ದ ರಾಷ್ಟೀಯ ಸಾಮಾಜಿಕ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಂಡು ಹೆಣ್ಣುಮಗು ಸಬಲಗೊಳ್ಳಬೇಕು ಎಂದು ರಾಜ್ಯಪಾಲರು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ವಿಜಯಪುರ ಭಾವಗೀತೆಗಳ ಕಾರ್ಯಕ್ರಮ ಇದೀಗ ಆರಂಭದಲ್ಲಿ ಕೇಳಿ ಬರಲಿದೆ ವೇದವ್ಯಾಸ ಜೋಶಿಯವರ ರಚನೆ ರೇವತಿ ಬಿಯವರ ಗಾಯನದಲ್ಲಿ.

0: ಇದು ಆಕಾಶವಾಣಿ ವಿಜಯಪುರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಪೆಟ್ರೋಲ್ ಸುಡುವಿಕೆ ನಿರಂತರ,
5: ಭೂತಾಯಿಯ ರೋದನ ಆತಂಕಕರ, ಮನುಜನ ಪಾಡು ಭಯಂಕರ.
4: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
5: ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
4: ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
5: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
6: ಉಳಿಯಲಿ ಉಳಿಯಲಿ ನಾಳೆಗೆ.
7: ಏ ಬಸ್ಯಾ ಬಸ್ಯಾ, ಹಿಂಗ ನೆಲ ಒರೆಸುದು ಕೈಯಾಗೇನದು? ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೊ? ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
8: ಅವರ ನಾನು ಸಾಲಿಗೆ ಹೋಕ್ಕಿನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಕ್ಕಿನ್ರಿ, ಓದ್ಕೋತೀನಿ.
7: ನಿನಗೆ ಹಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡ್ ಹೊಕ್ಕಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟಗ್ ಹೇಳಿದ ಕೆಲಸ ಮಾಡ್ಕೊಂಡಿರ, ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
8: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
9: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ. ನೆನಪಿರಲಿ.

0: ಏ ಮೊಸಳಿ ಏನ್ ನೋಡ್ತಿ, ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹಿಬ್ ಹಾಕಾನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
1: ಶಾಂತಿ, ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ.
2: ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್. ಆ ಉದುರ್ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನ್. ನಮ್ಮಣ್ಣ ಒಬ್ಬನ ಹುಟ್ಟಿದ್ರು ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರು ಚಲೋ ಇತ್ತು. ತಪ್ಪ್ಯಾರ್ದು ಯಾಕ್ರೆ ಹೆಂಗ, ನಾ ನಿಮ್ ಮನೆ ಹುಟ್ಟಿದ್ದ ತಪ್ಪ, ತಪ್ಪ್ಯಾರ್ದು.
3: ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ?
4: ಆಕಾಶವಾಣಿಯ ವಿಜಯಪುರ ಎಫ್ಎಂ ಇದು. ಆದ್ಮೇಲೆ ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಹಾಗೂ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್, ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತು ಮಾಹಿತಿ ನೀಡಿದ ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು. ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳಂನ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವ ನಿಟ್ಟನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗೌಹಾಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ.

0: ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭಾರತಕ್ಕೆ ರಸಗೊಬ್ಬರಗಳು ಮತ್ತು ರಸಗೊಬ್ಬರ ಕಚ್ಚಾ ವಸ್ತುಗಳನ್ನು ಸಾಗಿಸುತ್ತಿದ್ದ ಒಟ್ಟು 15 ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. 15 ಹಡಗುಗಳಲ್ಲಿ 3.32 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾವನ್ನು ಹೊತ್ತು 8 ಹಡಗುಗಳು, 2.57 ಲಕ್ಷ ಮೆಟ್ರಿಕ್ ಟನ್ ಡೈ ಅಮೋನಿಯಾ ಫಾಸ್ಫೇಟ್ ಅನ್ನು ಹೊತ್ತ 4 ಹಡಗುಗಳು ಮತ್ತು 1.11 ಲಕ್ಷ ಮೆಟ್ರಿಕ್ ಟನ್ ಸಲ್ಫರ್ ಅನ್ನು ಹೊತ್ತ 3 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸುತ್ತಿವೆ. ಇನ್ನು 5 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬೈನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಮನ್ಖೂರ್ಡ್ ಪ್ರದೇಶದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವನ್ನಪ್ಪಿದ್ದು ಒಬ್ಬರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಸಿಲುಕಿರುವ ಶಂಕೆ ಇದ್ದು ರಾಷ್ಟೀಯ ವಿಪತ್ತು ಪ್ರಕ್ರಿಯೆಯ ಪಡೆ NDRF ಮತ್ತು ವಿವಿಧ ಸಂಸ್ಥೆಗಳ ಸಿಬ್ಬಂದಿ ಆತನನ್ನು ಪತ್ತೆ ಹಚ್ಚಲು ಕಾರ್ಯಾಚರಣೆ ನಡೆಸುತ್ತಿವೆ. ಗಾಯಗೊಂಡವರನ್ನು ರಾಜವಾಡಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆಯಿಂದಾಗಿ ಕಟ್ಟಡದ ಭಾಗವಾಗಿರುವ 3 ವಠಾರಗಳು ಕುಸಿದು ಬಿದ್ದಿದ್ದು ಅಗ್ನಿಶಾಮಕ ದಳ, ಮುಂಬೈ ಪೊಲೀಸರು, ಬಿಎಂಸಿ ವಾರ್ಡ್ ಕಚೇರಿ ಮತ್ತು 108 ಆಂಬ್ಯುಲೆನ್ಸ್ ಸೇವೆಗಳ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕಿತ ವ್ಯಕ್ತಿಯನ್ನು ಹೊರತೆಗೆಯಲು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಯೋಧ್ಯೆಯ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇಂದು ತನ್ನ ಸದಸ್ಯರ ಸಭೆಯನ್ನು ಕರೆದಿದೆ. ಟ್ರಸ್ಟ್ ಸ್ವೀಕರಿಸಿದ ದೇಣಿಗೆಗಳ ಎಣಿಕೆಯನ್ನು ತನಿಖೆ ಮಾಡುತ್ತಿರುವ ವಿಶೇಷ ತನಿಖಾ ತಂಡ SIT ತನಿಖೆಯಲ್ಲಿ ಹೊರಬಿದ್ದಿರುವ ಅಂಶಗಳು ಸೇರಿದಂತೆ ಹಲವಾರು ಪ್ರಮುಖ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಪಡೆಗಳು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದಾಗ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಹಲವರು ಗಾಯಗೊಂಡ ನಂತರ ಅಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಮೂಲಭೂತ ಹಕ್ಕುಗಳು, ಆರ್ಥಿಕ ಪರಿಹಾರ ಮತ್ತು ರಾಜಕೀಯ ಸ್ವಾತಂತ್ರ್ಯಗಳನ್ನು ಒತ್ತಾಯಿಸಿ ನಡೆದ ಪ್ರತಿಭಟನೆಗಳ ಮೇಲೆ ದಮನ ಕಾರ್ಯಾಚರಣೆ ನಡೆಯುತ್ತಿರುವ ಮಧ್ಯೆಯೇ ಈ ಘಟನೆ ನಡೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳ ನಂತರ ಈ ಪ್ರದೇಶದಲ್ಲಿ 600

ಸಾವಿರಕ್ಕೂ ಹೆಚ್ಚು ನಾಗರಿಕ ಹಕ್ಕುಗಳ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ಏತನ್ಮಧ್ಯೆ ವಿದೇಶದಲ್ಲಿರುವ ಕಾಶ್ಮೀರಿಗಳು ಪ್ರತಿಭಟನಾಕಾರರನ್ನು ಬೆಂಬಲಿಸಿ ನಿನ್ನೆ ಲಂಡನ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಅನ್ನು 7 ವಿಕೆಟ್ಗಳಿಂದ ಸೋಲಿಸಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕಿರೀಟವನ್ನು ಆಸ್ಟ್ರೇಲಿಯಾ ತಂಡ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ದಾಖಲೆಯ 7ನೇ ಬಾರಿಗೆ ಆಸ್ಟ್ರೇಲಿಯಾ ಮಹಿಳಾ ತಂಡ ಟಿ20 ವಿಶ್ವಕಪ್ ಗೆದ್ದಿದೆ. ಇಂಗ್ಲೆಂಡ್ ನಿಗದಿಪಡಿಸಿದ 151 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆಸ್ಟ್ರೇಲಿಯಾ 17.1 ಓವರ್ಗಳಲ್ಲಿ 3 ವಿಕೆಟ್ಗಳಿಗೆ 153 ರನ್ ಗಳಿಸಿತು. ಬೆತ್ ಮೂನಿ 64 ರನ್ಗಳೊಂದಿಗೆ ಆಸ್ಟ್ರೇಲಿಯಾ ಪರ ಅತಿ ಹೆಚ್ಚು ರನ್ ಗಳಿಸಿದರು. ಫೂಬೆ ಲೀಚ್ ಫೀಲ್ಡ್ 48 ರನ್ ಗಳಿಸಿದರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 150 ರನ್ ಗಳಿಸಿತು. ನಾಯಕಿ ನ್ಯಾಟ್ ಸಿವರ್ ಬ್ರಂಟ್, ಅಜೇಯ 58 ರನ್ ಹಾಗೂ ಫ್ರೇಯಾ ಕೆಂಪ್ 44 ರನ್ ಗಳಿಸಿದರು. 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ 16ರ ಸುತ್ತಿನಲ್ಲಿ ನಾರ್ವೆ ವಿರುದ್ದ 2-1 ಅಂತರದ ಸೋಲನ್ನು ಅನುಭವಿಸಿದ ನಂತರ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ನಾರ್ವೆ ಪರ ಎರ್ಲಿಂಗ್ ಹಾಲೆಂಡ್ 2 ಗೋಲು ಗಳಿಸಿದರು. ಈ ಮೂಲಕ 6ನೇ ಬಾರಿ ವಿಶ್ವಕಪ್ ಗೆಲ್ಲಬೇಕೆಂಬ ಬ್ರೆಜಿಲ್ ಕನಸು ಮಣ್ಣುಪಾಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ವಿಷಯಪುರ ಇದೀಗ ಕನ್ನಡ ಚಲನಚಿತ್ರ ಗೀತೆಗಳು. ಮೊದಲಿಗೆ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
4: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
5: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
4: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
6: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಅಥರ್ವ ಚಿತ್ರದಿಂದ ಇದ್ದ ಗೀತೆಯೊಂದನ್ನು ಪ್ರಸಾರ ಮಾಡುತ್ತಿದ್ದೇವೆ.

ಶ್ರೋತೃಬಾಂಧವರೇ, ಇದುವರೆಗೆ ಆಕಾಶವಾಣಿಯ ವಿಜಯಪುರ FM ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಕ್ರಮವಾಗಿ ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ.

ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಆಕಾಶವಾಣಿಯ ವಿಜಯಪುರ FM ನಿಂದ. ಇನ್ನು ಮುಂದೆ ಬಂಗಾರದ ಕಳಶ ಚಿತ್ರದಿಂದ ಇದ್ದ ಕೆಲವು ಗೀತೆಗಳು.

ಅತ್ಮೀರೇ, ಇದುವರೆಗೆ ಆಕಾಶವಾಣಿಯ ವಿಜಯಪುರ ಎಫ್ಎಂನಿಂದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಅವಳ ಹೆಜ್ಜೆ ಹಾಗೂ ಬಂಗಾರದ ಕಳಶ ಚಿತ್ರದಿಂದ ಇದ್ದ ಕೆಲವು ಗೀತೆಗಳನ್ನು ಪ್ರಸಾರ ಮಾಡಲಾಯಿತು. ಮತ್ತೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಈ ಬೆಳಿಗ್ಗೆ 9:30 ನಮ್ಮ ನಿಲಯದಿಂದ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ವಿಜಯಪುರ ಎಫ್ಎಂ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳೋಣ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರವನ್ನು.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಒಂದಿಷ್ಟು ನಮ್ಗ ಚಾ ಮಾಡ್ಕೊಡ್ಲಿ, ತಲಿ ಬಾಳ ನುಸಾಕತ್ತೈತಿ. ಎಟ್ಟೊತ್ತಾತು ಹೇಳಾಕತ್ತೀನಿ, ಒಟ್ಟ ಲಕ್ಷ ಕೊಡಲಿಲ್ಲ ಈ ಕಡೆ.
2: ಭಾಳ ದಿವಸ ಆತು, ಯಾಕೆ ಸಂಗಣ್ಣಗೆ ಫೋನ ಮಾಡಲ? ಮನ್ಯಾಗ ಅದಾನು ಇಲ್ಲೋ ಮತ್ತೇನ ಹೋಗ್ಯಾನ? ಸುಮ್ ಫೋನ್ ಹಚ್ಚಕ್ಕಿಂತ ಹೋಗಿ ಬಂದ ಚಲೋ ಆಕತಿ. ಹೋಗೇ ಬಿಡಮ್ ನಡಿ.
3: ಸಂಗಣ್ಣ, ಏ ಸಂಗಣ್ಣ.
1: ಯಾರು?
3: ಏ ನಾನ ಮಲ್ಲಣ್ಣ ಇದೀನಪ್ಪ.
1: ಏ ಬಾರು ಮಲ್ಲಣ್ಣ, ಭಾಳ ದಿವಸಕ್ಕೆ ಬಂದಲ್ಲೋ ಮರ.
3: ಏ ತೋ ಏನ್ ಮಾಡ್ತಿ ಮರಯ್ಯ, ಈ ಹೊರಗೆ ನೋಡು ವಾತಾವರಣ ಹೆಂಗಾಗೈತಿ. ನಾಲ್ಕೆಂಟು ದಿವಸ ಆತು, ಆರಾಮ್ ತಪ್ಪಿಟ್ಟದ್ ನೋಡು.
1: ನನಗೂ ಹಂಗಾಗೈತಪ್ಪ, ಇದು ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿ ತಂಪಾಗೈತಿ. ಮೊದ್ಲ ಬ್ಯಾಸಿಗೆ ಬಿಸಿಲಿಗೆ ಒದ್ದಾಡೋದಾತು, ಈಗ ಒಂದಿಷ್ಟು ಕ್ಲೈಮೇಟ್ ಚೇಂಜ್ ಆಗಿ ಒಮ್ಮಿಂದೊಮ್ಮೆ ಕೋಲ್ಡ್ ಆಗಿಬಿಟ್ಟೈತಿ. ನೆಗಡಿ ಇದು ಬಂದು ನಮಗೂ ತಲಿ ಒಂದು ಸೌನು ಮುಂಜಾನೆ ಹಿಡಿದು ಹೊಡೆಯಾಕತ್ತೈತಿ.
3: ನಿನಗೆ ತಲೆ ನುಸ್ ಆಗತ್ತೈತಿ, ನನಗೆ ಗಂಟ್ಲು ಬ್ಯಾನ್ ಕಡಿಮೆ ಆಗೋಲೈತಿ. ಗಂಟ್ಲು ಹಿಡ್ಕೊಂಡ್ಬಿಟ್ಟೈತಿ, 8 ದಿವಸ ಆತು ಜ್ವರ ಬೇರೆ ಬಂದವು.
1: ಹಾಂ
3: ಈಗ ನೋಡು ಕೆಮ್ಮಿಸ್ತತ್ ನೋಡಿ ಈ ನಮ್ನಿ.
1: ಹೌದು, ಸ್ವಲ್ಪ ಕಫ ಅದಾಗಿರ್ತೈತೆ. ಇದು ತಗೋಲ ಸ್ಟೀಮ್
3: ಅದು ತಗೋತಿನಿ, ಹಬೆ ತಗೋತಿನಿ. ದಿವಸ ಈಗ ತಲೆ ನೋವು ಸಾಕತ್ತರ, ಹಿಂಗೆ ಜ್ವರ ಬಂದಾಗ ಆರಾಮ್ ತಪ್ಪದಾಗ ಕುರ್ನ ಏನು ಹಾಸಿಗೆ ಹೊಚ್ಕೊಂಡ್ಸಿಂತ್ರ ಏನು ಸ್ಟೀಮ್ ಇರ್ತಲ್ಲ, ಅದು ಒಂದು ಬೊಗನ್ಯಾಗ ನೀರು ಹಾಕಿ ಬಿಸಿನೀರಾಗಿ ತಗೋತಿನ ಅದನ್ನು.
1: ಹೌದು,
3: ಸಂಜೆಗೆ ಒಂದು ಹೊತ್ತು ಮುಂಜಾನೆ ಒಂದು ಎರಡು ಹೊತ್ತು ತಗೋತೀನಿ. ಒಂದು ಸ್ವಲ್ಪ ಕಡಿಮೆ ಆಗೈತಿ ಈಗ. ಅದಕ್ಕೆ ನಾನು 8 ದಿವಸ ಆತು ಸಂಗನ ಮನೆಗೆ ಹೋಗಿರಲ್ಲ ಅಂತ ಹೇಳಿ ಸಿಂತ್ರ. ನಾನು ಏನು ಅವನು ಅತ್ತನೂ ಇಲ್ಲ ಪತ್ತನೂ ಇಲ್ಲ, ಫೋನ್ ಹಚ್ಬೇಕಂತ ಮಾಡಿದ್ದೆ ನಾನು. ಏನು ಫೋನ್ ಹಚ್ಚೋದು ಬೇಡ, ಹೋಗೇ ಬರೋಮು, ಹೆಂಗಿದ್ರು ಆರಾಮಾಗಿ ಸ್ವಲ್ಪ ಅಡ್ಯಾಡ್ಕೋತ ಹೋಗು ಮತ್ತೆ ಬಂದು ನೋಡು.
1: ಇಲ್ಲ ಬಂದದ್ದು ಚಲೋ ಆಯ್ತು, ನನಗೂ ಮುಂಜಾನೆ ಹಿಡಿದು ತಲೆ ಹೊಡೆಯಾಕತ್ತೈತಿ.
3: ನಿನಗೆ ಆರಾಮ್ ತಪ್ಪದಲ್ಲ ಮನುಷ್ಯ, ಗಟ್ಟಿ ಮನುಷ್ಯ, ನಿನಗೆ ಯಾಕೆ ಆರಾಮ್ ತಪ್ಪದು?
1: ಏನಪ್ಪ ಕ್ಲೈಮೇಟ್ ಯಾರ ಕೈಯಾಗಿಂದು, ಇವತ್ತಿದ್ದು ವಯಸ್ಸು ನಾಳೆ ಇರುದಿಲ್ಲ.
3: ಹೌದು ಬಿಡು, ಅದು
1: ಮತ್ತೆ ಹಂಗಿದ್ದಾಗ ಈಗ ಏನು ಆಹಾರದಾಗೂ ಏನು ಶಕ್ತಿ ಇಲ್ಲ, ಏನಿಲ್ಲ.
3: ಏನ್ ಮಾಡತ್ತಿರಪ್ಪ, ಇಬ್ರು ಮಲ್ಲಣ್ಣ ಸಂಗಣ್ಣ ಏನ ಡಿಸ್ಕಸ್ ನಡೆಸಿರ್ಲ, ಮಳಿ ಏನ ವಾತಾವರಣ ಏನ ಚರ್ಚೆ ನಡೆದಿತ್ತಲ್ಲ ಬಾಳ. ಅಲ್ಲ ನೋಡ್ ಸಂಗಣ್ಣ, ನಾವ್ ಮಾತಾಡಕತ್ತಿದ್ದೀವಲ್ಲ ಆರಾಮ್ ತಪ್ಪೈತಿ ಅಂತೇಳಿ.
1: ಹೌದು,
3: ಡಾಕ್ಟರ್ ಚಂದ್ರನ ಬಂದ್ ನೋಡಿದ್ಲಿ.
1: ಚಲೋ ಮಾಡಿದ್ರು, ಬಂದು ಚಲೋ ಮಾಡಿದ್ರು ನಮ್ಗೆ.
3: ಡಾಕ್ಟರ್ ಕರೆಕ್ಟ್ ಟೈಮ್ ಬಂದ್ ನೋಡಿ ನೀವು.
1: ಹೌದಾ?
3: ನನಗೂ 8 ದಿವಸ ಆತು ಆರಾಮ್ ತಪ್ಪಿತ್ತು, ಹಿಂಗಾಗಿ ಸಂಗಣ್ಣ ಒಟ್ಟ ಭೇಟಿ ಆಗಿದ್ದಿಲ್ಲ, ಹಿಂಗಾಗಿ ಭೇಟಿ ಆಗ್ಬೇಕಂತ ಅನಿಸ್ತು. ಅದಕ್ಕೆ ನಾ ಬಂದೆ, ಅಡ್ತಿಗೆ ಇದನ್ನ ಮಾತಾಡಕತ್ತಿದ್ವಿ ಆರಾಮಿಲ್ಲದ ಹೆಂಗ ಏನು ಅಂತ ಹೇಳ್ಸಿಂತ್ರ ಅಡ್ತಿಗೆ ಕರೆಕ್ಟ್ ಟೈಮಿಗೆ ಬಂದ್ರು. ಹೇ ಮಾಡಿಸ್ತಂಗ ಅಂತಾರಲ್ಲ, ಆ ಟೈಮಿಗೆ ಕರೆಕ್ಟ್ ಬಂದ್ರು.
1: 100 ವರ್ಷ ಆಯುಷ್ಯ ಡಾಕ್ಟರ್ಗೆ.
4: ಅಲ್ಲ 100 ಇರ್ಲೇಕ ನೀವು ಆಲ್ರೆಡಿ

0: ಅದ್ರದ ಇದು ತಗೊಂಡಿರ್ತೀರಿ ಅಂದ್ರ ಪ್ರಿಕಾಷನ್ಸ್ ಮೆಡಿಸಿನ್ಸ್
1: ಅಲ್ಲ ಹಿಂಗ ಆರಾಮ್ ತಪ್ಪ 100 ವರ್ಷ ಬದುಕುದ ವಜೈತ್ ನಾವು.
2: ಒಮ್ಮಿಂದೊಮ್ಮೆ ಈಗ ನನಗೊಂದು ಮುಂಜಾನೆ ಹಿಡಿದ ತಲೆ ಹೊಡೆಯಕತ್ತದ, ನಾನು ತಲೆ ನೋವ್ಸಾಕತ್ತ, ನಾ ಇದನ್ ಮಾಡಕತ್ತೀನಿ. ಪಾಪ ಅವಂದು ಮಲ್ಲಣ್ಣಂದು 5-6 ದಿವಸ ಮೇಲೆ ಆಯ್ತತ್ತ, ಗಂಟ್ಲು ಹಿಡ್ಕೊಂಡೈತಿ. ಅವರು ಇದನ್ ಮಾಡಕತ್ತಾರ ಚಂದ್ರು ಅವ್ರ, ಮತ್ತ ಸ್ವಲ್ಪ ಏನ್ ಸಲಹೆ ಸೂಚನೆ ಮತ್ತ ನಿಮ್ಮ ಎಕ್ಸ್ಪೀರಿಯನ್ಸ್ ಒಂದಿಷ್ಟು ಇಲ್ಲಿ ಹಂಚ್ಕೋಬಹುದಲ್ಲ
1: ಡಾಕ್ಟರ್? ಒಣ ಕೆಮ್ಮ ಒಟ್ಟ ಕಡಿಮೆ ಆಗೋಲ್ತು.
0: ಇಲ್ಲ ಸ್ವಲ್ಪ ಥ್ರಾಟ್ ಇನ್ಫೆಕ್ಷನ್ ಆಗಿರ್ತದ. ಈಗ ನಿಮ್ ಇಬ್ಬರಿಗೆ ಅಲ್ಲಿ ಕ್ಲೈಮೇಟ್ ಹೊರಗೆ ನೋಡಿದ್ರೆ ಗೊತ್ತಾಗ್ಬಿಡ್ತದೆ, ಜಿಟಿ ಜಿಟಿ ಮಳಿ ಒತ್ತಿನ ಆಗಲ್ದು, ಈ ಕಡೆ ಸಾವಕಾಶನೂ ಆಗಲ್ದು.
1: ಅಲ್ಲ ಸಂಗ ನಂದಂಗ ನನಗೆ ಒಬ್ಬಂಗ ಆರಾಮಿಲ್ಲ, ಮನ್ಯಾಗ ಹುಡುಗರಿಗೆ ಆರಾಮ ತಪ್ಪೈತಿ.
0: ಹೌದಲ್ಲ, ಹುಡುಗರಿಗೆ ತಪ್ಪೈತನ?
1: ಮತ್ತ ಸಾಲಿಗೆ ಹೋಗಿ ಆ ಕಡೆ ಈ ಕಡೆ ಮಳೆ ಆಗದ ಅಡ್ಡಾಡಿ ಬಂದಿರ್ತಾವ, ಒಂದೇನು ಛತ್ರಿ ಒಯ್ದಿಲ್ಲ ಏನು ಒಯ್ದಿಲ್ಲ, ಮತ್ತ ಹಿಂಗಾಗಿ ಮತ್ತ ಅವಕ್ಕೂ ಆರಾಮ ತಪ್ಪೈತಿ ನೋಡಿ, ನೆಗಡಿ ಬಂದು ಜ್ವರದ ಬಂದು.
2: ಇನ್ನೊಂದು ತಪ್ಪು ಏನ್ ಮಾಡ್ತಾರ ಅಂದ್ರೆ, ಅವರು ಜಿಟಿ ಜಿಟಿ ಮಳೆ ಈ ತರ ಜೋರ್ ಇಲ್ಲ ಅಂತ ಹೇಳಿ ಮಳೆಯಾಗ ಆಡ್ತಾರ, ಅದು ಜಿಟಿ ಜಿಟಿ ಮಳೆಗೆ ತಲೆ ತೊಯ್ದು ತಂಪಾಗಿ ಅವು ನೆಗಡಿ
0: ಕೆಮ್ಮ ಜ್ವರ ಬರುವಂತ ಸಿಚುವೇಶನ್ ಇರ್ತದ. ಅದಕ್ಕೆ ಬಿಸಿನೀರು ಕುಡಿಬೇಕು, ಸ್ವಲ್ಪ ಕಾಸೆ ಆರಿಸಿದ ನೀರು ಕುಡಿಬೇಕು. ಆಮೇಲೆ ಮುಂಜಾಗ್ರತಾ ಕ್ರಮವಾಗಿ ಸ್ವಲ್ಪ ಹೊರಗೆ ಅಡ್ಡಾಡೋ ಶೂಟರ್ ಗಿಟರ್ ಹಾಕೋಬೇಕು, ಮತ್ತೆ ಛತ್ರಿ ಒಯ್ಬೇಕಾಗ್ತದ. ಯಾಕಂದ್ರೆ ಈಗ ಮಳಿ ಅಟ್ ಬಾಳ ಬಿರುಸು ಇಲ್ಲ, ಅಟ್ ಬಾಳ ಸಣ್ಣ ಇಲ್ಲ. ಹಿಂಗಿದ್ದಾಗ ಹುಡುಗರಿಗೆ ಇಂತ ಜಿಟಿ ಜಿಟಿ ಮಳಿಯೋಗ ಆಟ ಆಡೋದೊಂದು ಅವ್ರಿಗೆ ಖುಷಿ ಫುಲ್. ಹಿಂಗ ಆಡಿದ್ರೆ ಏನಾಗ್ತದ, ತಲೆ ತಂಪಾಗ್ತದ, ನೀವು ಅನ್ನಂಗ ಅದು ಜ್ವರ ಬರುವಂತ ಒಂದು ಚಾನ್ಸ್ ಇರ್ತೈತಿ.
1: ಮತ್ತೆ ಇನ್ನೊಂದು ಈ ಕಷಾಯ ಮಾಡಿ ಕುಡಿತಾರಲ್ಲ, ಅದು ಬಾಳ ಚಲೋ ಅಂತಾರೆ.
0: ಬಾಳ ಚಲೋ ರೀ, ಅದಂತೂ ಬಾಳ ಚಲೋ. ಮನ್ಯಾಗ ಮಾಡ್ಕೊಂಡು ಕುಡಿತಾರಲ್ಲ ಬೆಸ್ಟ್, ಅದು ಆರೋಗ್ಯಕ್ಕೆ ಬಾಳ ಒಳ್ಳೇದು. ಅದು
1: ಮನ್ಯಾಗ ಅಂತಿದ್ರೆ ನಮ್ಮ ಅವ್ವ ಏ ಬಳ್ಳುಳ್ಳಿ ಎರಡು ಪ್ಲಕ ತಿನ್ನು, ಕೆಮ್ಮ ಕಡಿಮೆ ಆಗತ್ತೆ ಹೇಳಿ ತಿಂದ್ರೆ ಕಡಿಮೆ ಆಗಲಿ ಸ್ವಲ್ಪ. ಮತ್ತ ದವಾಖಾನಿಗೆ ಹೋಗಿ ಬಂದೆ ನಾನು, ಡಾಕ್ಟರ್ ಇಲ್ಲ ಗುಳಿಗೆ ತೊಗೊರಿ ಮತ್ತ ಕಷಾಯದ ಮಾಡ್ಕೊಂಡು ಕುಡ್ರಿ ಅಂತಂದ್ರು. ಮತ್ತ ಹೆಂಗ್ರಿ, ಮತ್ತ ಮತ್ತೇನಂತೀರಿ?
0: ಇಲ್ಲ ಮತ್ತೇನಿಲ್ಲ. ಈಗ ಮ್ಯಾಕ್ಸಿಮಮ್ ನಿಮ್ಮ ಮನ್ಯಾಗ ಏನು ನಿಮ್ಗೆಲ್ಲ ಗೊತ್ತಿದ್ದ ವಿಷಯನೇ ಇರ್ತದೆ. ಎಷ್ಟು ಸಾಧ್ಯಗತ ದೊಡ್ಡವ್ರಿಗಾಗಲಿ ವಯಸ್ಸಾದವ್ರಿಗಾಗಲಿ ಚಿಕ್ಕ ಮಕ್ಕಳಿಗಾಗಲಿ ಮೊದಲು ಮನ್ಯಾಗ ಎಷ್ಟು ಸಾಧ್ಯತೆ ಟ್ರೀಟ್ಮೆಂಟ್ ಕೊಡೋದು. ಹಂಗೇನು ನಿಮ್ಗೆ ಜಾಸ್ತಿ ಅನಿಸ್ತಂದ್ರೆ ನಿಮ್ಮ ಸಮೀಪದ ಕ್ಲಿನಿಕ್ ಇರ್ತಾವಲ್ಲ, ಅಲ್ಲಿ ಹೋಗಿ ವೈದ್ಯರಿಗೆ ಭೇಟಿ ಆಗೋದು ಚಲೋ. ಸ್ವಲ್ಪ ಸಲಹೆ ತೊಗೊಂಡ್ರೆ ನಿಮಗೂ ಒಳ್ಳೇದು, ಮತ್ತೆ ಮಕ್ಕಳಿಗಾಗಲಿ ವಯೋವೃದ್ಧರಿಗಾಗಲಿ ಒಳ್ಳೇದು.
1: ಅಲ್ರಿ ಡಾಕ್ಟರ್, ಈಗ ವಯಸ್ಸಿನವರದೇವಿ ನಾವು ತಡ್ಕೋತೀವಿ.
0: ಹೌದು,
1: ಈಗ ವಯಸ್ಸಾದ ಅಜ್ಜ ಅಜ್ಜಿ ಇರ್ತಾರ, ಅಪ್ಪ ಅವ್ವ ಇರ್ತಾರ, ಇವ್ರಿಗೂ ಸ್ವಲ್ಪ ಜಾಗೃತಿ ವಹಿಸ್ಬೇಕು. ಇವರು ಆ ಕಡೆ ಈ ಕಡೆ ಹೋಗ್ತಾರ ಬರ್ತಾರ. ಈಗ ಮಳೆಗಾಲದಾಗ ಆ ಕಡೆ ಕಡೆ ಊರಿಗೆ ಅನ್ನೋದು ಊರಿಗೆ ಅನ್ನೋದು ಅಲ್ಲಿ ಆ ಕಡೆ ಕಡೆ ಹೋಗಿರ್ತಾರ, ಅವ್ರು ಸ್ವಲ್ಪ ಹೋಗ್ಬೇಕಾದ್ರೆ ಛತ್ರಿ ಒಯ್ದು ಮತ್ತ ಮಳೆ ಬರಂಗಿತ್ತ ಏನು ತಂಡಿ ಹಂಗ ಇರ್ತಾರ ಅಂತ ಹಾಕೊಂಡು ಹೋಗುದು, ಇಂಥವು ಮಾಡ್ಬೇಕು ಅವರು.
0: ಹೌದು ಹೌದು ಹೌದು, ಇದು ಭಾಳ ಒಳ್ಳೆ ಮಾತು ಹೇಳಿದೆ ಮಲ್ಲಣ್ಣ. ಯಾಕಂದ್ರೆ ಈಗ ವಯೋವೃದ್ಧರು ತಮ್ದು ಎಷ್ಟು ವಯಸ್ಸಾದಂಗಾದಂಗ ಅವ್ರಿಗೆಲ್ಲ ಶುಗರ್ ಬಿ ಪಿ ಇರ್ತದೆ. ಹಿಂಗಿದ್ದಾಗ ಅವರು ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಎಲ್ಲಾನು ತಗೊಂಡು ಹೋಗ್ಬೇಕಾಗತ್ತೆ, ಯಾವುದೇ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ. ಮತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ಶೊಟರ್ ಗಿಟರ್ ಹಾಕ್ಬೇಕು.
1: ಮತ್ತಿನ್ನೊಂದು ಆಹಾರ ಪದ್ಧತಿನೂ ಬಹಳ ಮುಖ್ಯ ಆಗ್ತದೆ, ಬಿಸಿ ಬಿಸಿದ ಉಣ್ಬೇಕು ಸ್ವಲ್ಪ, ಈ ತಂಗಳು ತಿನ್ನಬಾರ್ದು ಮಳೆಗಾಲದಿಂದಾಗ. ಮತ್ತೆ ರೋಗ ರುಜಿನ ಜಾಸ್ತಿ ಆಗ್ತವೆ ನೋಡಿ. ಈಗ ಮಳೆಗಾಲ ಅಂತಂದ್ಮ್ಯಾಗ ನಾನಾ ಅಂತವ ಇಂತವೆಲ್ಲ ಬಹಳ ಆಗ್ತವೆ. ಈಗೇನು ಆಷಾಢ ಮಾಸ ಗಾಳಿ ಅಂತಾರಲ್ಲ, ಈ ಗಾಳಿ ಚಲೋ ಒಂದು ತಿಂಗಳು 2 ತಿಂಗಳು ಇಂತವೆಲ್ಲ ಜಡ್ಡಿನ ಪ್ರಮಾಣ ಹೆಚ್ಚಾಗುವ ತಿಂಗಳಿವೆಲ್ಲ. ನಾವ್ ಎಷ್ಟು ಸ್ವಚ್ಛತೆ ಇರ್ತೇವೆ ಅಷ್ಟು ನಮ್ಮ ಆರೋಗ್ಯ ಒಳ್ಳೆದಿರ್ತದ ನೋಡಿ.
0: ಹೌದೌದು, ಇನ್ನೊಂದು ಹೊರಗಿನ ದಿನ ಬಾಳ ತಿತ್ತಾರಪ್ಪ ಇತ್ತಿತ್ತಲಾಗಿ ಜನ ಯುವಕರಾಗಿರ್ಬೋದು.
1: ಅಲ್ಲ ಇತ್ತಿದ್ಲಾಗಿ ಬಿಡು, ನಮ್ಮ ಹುಡುಗರೇ ಕೇಳ್ದಲ್ಲ ವಾರಕ್ಕೆ ಒಂದ್ಸರಿ ಆಡ್ಸ ಹೊರಗೆ ಹೋಗ್ಲಿಕ್ಕಂದ್ರೆ
0: ಬಂದ ನೋಡು,
1: ಹೊರಗೆ ಹೋಗಿ
0: ಗೋಬಿ ಮಚ್ಚಿರಿ,
1: ಇವೆಲ್ಲ ಜಂಕ್ ಫುಡ್ಸ್,
0: ಮತ್ ಬಜಿ ಚೋಡ ಈಗೆಲ್ಲ ಹೊರಗಿನ ತಿನ್ನೋದ್ರಿಂದ ಊಟದಾಗ ಬಾಳ ವ್ಯತ್ಯಾಸ ಆಗ್ತದ.
1: ಹೌದು,
0: ಆರಾಮ ತಪ್ಪೋ ಚಾನ್ಸ್ ಜಾಸ್ತಿ ಇರ್ತದೆ.
1: ಮತ್ತ
0: ಮನ್ಯಾಗ ಮಾಡಿ ತಿನ್ನೋದ್ರಿಂದ ನಮಗೂ ಒಳ್ಳೇದು ಮತ್ತ ಆರೋಗ್ಯಕ್ಕೂ ಒಳ್ಳೇದು.
1: ಅದನ್ನ ಎಲ್ಲಾರು ತಿಳ್ಕೊಬೇಕು, ಬರೇ ಮಾತು ಹೇಳಿ ಕೇಳಿ ಬಿಡುದು ಅಂತದಲ್ಲ. ಇವತ್ ಮಾತಾಡಿ ನಾವ ಹೋಗುದು ತಪ್ಪು, ನಾವ ಅದನ್ನ ಅಪ್ಲೈ ಮಾಡ್ಕೋಬೇಕು. ಅಂದ್ರೆ ಮಾತ್ರ ನಾವು ಮಾಡಿದೇವ ಅಂತ 4 ಮಂದಿ ನೋಡ್ ನಮ್ಮ ನೋಡ್ ಮಾಡ್ತಾರೆ. ಏ ನೋಡವ್ ಮೊದಲು ಹೊಕ್ಕಿದ ಅಂಗಡಿಗೆ ಹೊರಗೆ ಜಂಕ್ ಪುಡಿಸಿದಾಕ, ಈಗ ಬಿಟ್ಟ ನೋಡವ ಅಂತ 4 ಮಂದಿ ನಮ್ಗೆ ಅಂದ್ರೆ ಅದು ಎಷ್ಟೋ ನಮ್ಗೆ ಅನಿಸುತ್ತ.
0: ಅಂದ್ರೆ ಕರೆದಿಟ್ಟ ಪದಾರ್ಥಗಳು ಬಾಯಿಗೆ ಟೇಸ್ಟ್ ಬರ್ತಾವ ನಾಲ್ಗಿಗೂ, ಬಟ್ ಅದರಿಂದ ನಮಗ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಮನೆಯವರಾಗಲಿ ಒಂದು ಒಳ್ಳೆಯ ಪೌಷ್ಟಿಕಯುಕ್ತ ಆಹಾರ ಸಿಗುವುದಿಲ್ಲ.
2: ಈಗ ಹೊರಗಡೆ ಸಿಗುವಂತ ಆಹಾರ ಯಾವುದೇ ಇರಲಿ, ಅದ್ರೊಳಗೆ ಇನ್ನೊಂದು ಏನ್ ಮಾಡಿರ್ತಾರಂದ್ರೆ, ನಾ ತಿಳ್ಕೊಂಡ ಪ್ರಕಾರ ಟೇಸ್ಟಿಂಗ್ ಪೌಡರ್ ಅಂತ ಹಾಕಿರ್ತಾರೆ. ಆ ಟೇಸ್ಟಿಂಗ್ ಪೌಡರ್ ಏನದ, ಒಟ್ಟು ಪದೇ ಪದೇ ಹೋಗಿ ನಾವು ಅದನ್ನೇ ತಿನ್ಬೇಕು ಅನ್ನೋ ಹಂಗ ಮಾಡ್ತದ. ಆ ಟೇಸ್ಟಿಂಗ್ ಪೌಡರ್ ಗುಣಧರ್ಮ
1: ಟೇಸ್ಟ್ ಆಕರ್ಷಣೆ ಮಾಡ್ತದೆ.
2: ಅದು ಹೋಗಿ ಅದ ತಿನ್ಬೇಕು ಅದ ತಿನ್ಬೇಕು ಅನಸ್ತತಿ. ಹಿಂಗಾಗಿ ಮತ್ತ ಮನುಷ್ಯನ ಸ್ವಭಾವ, ಮತ್ತ ಅದು ಬಾಯಿ ರುಚಿ ಕೇಳಂಗಿಲ್ಲ, ನಾಲಿಗೆ ಚಪಲ ಅಂತಾರಲ್ಲ, ಹಿಂಗಾಗಿ ಅದು ಆ ಕಡೆ ಎಳಿತದ ನಮ್ಮನ್ನ. ಹಿಂಗಾಗಿ ಅದು ಎಳಿತೈತಿ ಅಂತ ಹೇಳಿ ನಾವು ಸ್ವಲ್ಪ ಮನ್ಯಾಗ ಹುಡುಗರಿಗಾಗ್ಲಿ ತಿಳಿಸಿ ಹೇಳಿದೇವ ಅಂದ್ರೆ ಏನಾಗ್ತತಿ ಏನಿಲ್ಲ.
1: ಮತ್ತಿನ್ನೊಂದು ಹಣ್ಣು ಕಾಯಿಪಲ್ಯ ಜಾಸ್ತಿ ತಿನ್ನೋದ್ರಿಂದ ಬಹಳ ಆರೋಗ್ಯಕ್ಕೆ ಹಿತ ಹಾಕತ್ ನೋಡಿ.
2: ಹಸಿ ತರಕಾರಿನೂ ತಿನ್ಬೇಕು ನಾವು. ತಪ್ಪಲ್ ಪಲ್ಲೆ ಏನ್ ಇರ್ತಾವಲ್ಲ, ಇದು ಮೆಂತೆ ಪಲ್ಲೆ, ಹತ್ತರಕಿ, ಇವೆಲ್ಲ ಈಗ ನೋಡು ಮಳೆ ಚಾಲು ಆಗೈತಲ್ಲ, ಈಗ ಮಳೆಗಾಲದೊಳಗ ಹಸಿ ತರಕಾರಿಯನ್ನ ತಿನ್ನೋದ್ರಿಂದ ಏನಾಗ್ತತಿ, ನಮ್ಗ ಒಂದಿಷ್ಟು ಎಲ್ಲ ವಿಟಮಿನ್ಸ್ ಮಿನರಲ್ಸ್ ಇವೆಲ್ಲ ಸಿಗ್ತಾವ.

0: ತಾವು ಈಗ ಹಸಿ ತರಕಾರಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಏನು ಕೊರತೆ ಅದ ಅದು ಗೊತ್ತಿರಂಗಿಲ್ಲ ನಮಗೆ.
1: ಹೌದು.
0: ಮತ್ತೀಗ ಮಳೆಗಾಲದೊಳಗೆ ನೋಡಿ, ಈಗ ನಿಮಗೆಲ್ಲ ಗೊತ್ತೈತೋ ಇಲ್ಲೋ, ಡಾಕ್ಟರ್ ಎಲ್ಲ ಗೊತ್ತಿರ್ತದ ಮಲ್ಲಣ್ಣ. ಈಗ ಇನ್ನೊಂದು ವಿಷಯ, ಈಗ ನೋಡು ಮಳೆ ಚಾಲು ಆಯ್ತಂದ್ರೆ ಈಗ ಹತ್ತರಕಿದು ಒಂದ್ ದಿವಸ ಬೀಜ ತಗೊಂಡು ಹೋಗಿ ಎಲ್ಲರ ಬಿತ್ತಿದ್ದ ಕೇಳೇನು ಹೊಲದಾಗ
1: ಇಲ್ಲ, ಹೊಲದಾಗ ಬೆಳೆದ್ ತಗೊಂಡ್ಬರ್ತೀವಿ.
0: ಹಾ, ತನ್ನ ತಾನು ಮಳೆ ಆಯ್ತು ಅಂದ್ರೆ ತನ್ನಿಂದ ತಾನೇ ಬೆಳಿತೈತಿ.
1: ಆದ್ರೆ
0: ಅದ್ರೊಳಗೆ ಬಹಳ ನಮ್ಮ ಶರೀರಕ್ಕೆ ಬೇಕಾದಂತ ಆರೋಗ್ಯಕ್ಕೆ ಬೇಕಾದಂತ ಶಕ್ತಿ ಪದಾರ್ಥಗಳು ಅದ್ರೊಳಗೆ ಅದಾವ. ಅದನ್ನ ನಾವು ತಿಳ್ಕೊಳ್ಳೋದಿಲ್ಲ. ಹತ್ತರಕಿಯನ್ನ ಅದನ್ನ ತನ್ನ ಮಳೆ ಆಯ್ತು ಅಂದ್ರೆ ಬೆಳೆದ್ ಬಿಡ್ತದೆ ಹೊಲದಾಗ.
1: ಅಲ್ಲ ಡಾಕ್ಟ್ರ ನೋಡ್ರಿ, ಸಂಘನ ಮಾತು ಹೇಳಕತ್ನು ಅಂದ್ರೆ ಒಟ್ಟ ಹಂಗ ಮಾತನಾಗ್ರಿ ಅವ
0: ಮುಗಿಸೋದ ಇಲ್ಲ,
2: ನನಗೂ ಹಂಗೆ ಅನ್ಸಕತ್ತೈತಿ. ಬರೀ ಮಾತು ಹೇಳಕತ್ತಾನ, ಮತ್ತು ಹೊರಗರ ಮಳೆ ಹತ್ತಿದೆ ಸ್ವಲ್ಪ, ಏನರ ಬಿಸಿ ಬಿಸಿ ಕಾಫಿ ಅರ ಕೇಟಿರ ಮಾಡ್ತಾ ನಾ ಮಾಡಿದ್ದೆ.
1: ಏ ಡಾಕ್ಟ್ರ, ಕಾಫಿ ಕೇಟಿ ಬೇಡ್ರಿ, ಕಷಾಯ ಮಾಡ್ಸುಮ್ರಿ.
2: ಏ ಬೆಸ್ಟ್ ಒಳ್ಳೇದ, ಆರೋಗ್ಯಕ್ಕೆ ಭಾರಿ ಒಳ್ಳೇದು ಬಿಡ. ಹಂಗಾರೆ
1: ಮತ್ತೆ ಇಡೋದಕ್ಕೆ ನೀವು ಹೇಳಿರಿ ಕಷಾಯ, ಮತ್ತೆ ಕಷಾಯ ಕುಡಿದ್ರೆ ಚಂದ ಅಲ್ಲನ್ರಿ ಗಂಟ್ಲು ಬೇನೆ ಬೇರೆ.
2: ಸಂಘನ ವೈನೀರ್ ಕಡೆದು ಸ್ವಲ್ಪ ಬಿಸಿ ಬಿಸಿ ಕಷಾಯನ ಮಾಡಿ ಕೊಟ್ಬಿಡಪ್ಪ.
0: ಏ ಹೆಂಡತಿ, ಒಂದಿಷ್ಟು ಮೂರು ಮಂದಿ ಇದೇವಿ, ಮೂರು ಮಂದಿಗೆ ಒಂದಿಷ್ಟು ಕಷಾಯ ಮಾಡಿಕೊಡು.
1: ಅಲ್ಲ ವೈನಿಗೆ ಬೇಡ ಅಂತ ಏನು ಸಂಗನ ನೀ?
0: ಆಯ್ತಪ್ಪ, ಅವರು ಮಾಡ್ಕೊಳ್ಳಿ, ಮತ್ತೆ ಈಗ ಮಾಡಿಕೊಡೋರು ಅವರಲ್ಲ.
1: ಅದ ಮೂರ ಗ್ಲಾಸ್ ಅಂದಿ, ಮತ್ತು ವೈನಿಗೆ ಹ್ಯಾಂಗ ಬಿಡ್ತೀವಿ ಅಂತ
0: ಈಗ ನಾವು ಹೊರಗಿದ್ದವ್ರದ್ದು ಹೇಳ್ಬೇಕಪ್ಪ. ಮತ್ತೆ ಅಡಿಗೆ ಮನೆಯಾಗ ಇರ್ತಾರ, ಅವ್ರು ಬಿಟ್ಟಿರ್ತಾರೇನು ಮಾಡ್ಕೊಳ್ಳಿ, ಮತ್ತೆ ತಮ್ಮದಂತ ಮಾಡ್ಕೊಂಡಿರ್ತಾರೆ, ಇಟ್ಟೆಲ್ಲ ಮಾತಾಡಿದ್ದೆಲ್ಲ ಕೇಳಿರ್ತಾರ ಅವ್ರು ಕೂತ್ಕೊಂಡು.
1: ಸಂಗನ ಹೆಂಗ ನೋಡ್ರಿ,
0: ಬೆರಿಕ್ ಬೆರಿಕ್ ಅದನ್ನ ಭಾಳ
1: ಭಾಳ ಬೆರಿಕ್ ರೀ. ಮತ್ತ
3: ಇದುವರೆಗೆ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಭಾಗವಹಿಸಿದವರು ಕಿರಣ್ ಕುಮಾರ್ ಶೇಖದಾರ್, ಸದಾಶಿವ ಚಲುವಾದಿ,
0: ಮಹಾಂತೇಶ್ ಕೋತೇನ್.
3: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

ಆಕಾಶವಾಣಿಯ ವಿಜಯಪುರ ಕೇಂದ್ರವಿದು. ಕೇಳೋಣ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಬಸವಣ್ಣನವರ ವಚನ ಭಕ್ತಿ ಗೀತೆಯಾಗಿ ಮೂಡಿಬರಲಿದೆ ಕಾಶಿನಾಥ ಭೋಸ್ಲೆಯವರ ಗಾಯನದಲ್ಲಿ.

0: ಕಡಿಬೇಡ ಕಡಿಬೇಡ ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದು ಸಸಿ ನೆಡ್ತೀನಿ, ದಿನಾಲೂ ಅದಕ್ಕೆ ನೀರು ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
3: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಇಲ್ಲಿಗೆ ಇಂದಿನ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾರ್ಯಕ್ರಮ ಮೂಡಿ ಬಂದದ್ದು ಆಕಾಶವಾಣಿಯ ವಿಜಯಪುರ FM. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೊಂದು ಪ್ರಕಟಣೆ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, KYC ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ KYC ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ KYCಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: RBI ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
0: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಇದುವರೆಗೆ ಪ್ರಸಾರವಾದ ನಾಗಮಂಡಲ ಚಿತ್ರದ ಗೀತೆಯೇ ಧ್ವನಿಯಾದ ಕಲಾವಿದೆ ಸಂಗೀತ ಕಟ್ಟಿಯವರು. ಸಂಗೀತ ನಿರ್ದೇಶನವಿತ್ತು ಸಿ ಅಶ್ವಥ್ ಅವರದ್ದು. ಗೋಪಾಲ ಅಗ್ನಿಕ್ರವರು ಗೀತೆಯನ್ನು ರಚನೆ ಮಾಡಿದ್ದಾರೆ. ಮುಂದಿನದಾಗಿ ಮೂಡಿ ಬರಲಿದೆ ನಮ್ಮ ಬಸವ ಚಿತ್ರದಿಂದ ಇದ್ದ ಗೀತೆ. ಗೀತೆಗೆ ಧ್ವನಿಯಾದ ಕಲಾವಿದರು ಸೋನು ನಿಗಮ್ ಹಾಗೂ ಶ್ರೇಯಾ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮನಸ್ಸಿಲ್ಲ ನೀನೆ ಚಿತ್ರದಿಂದ ಇದ್ದ ಎರಡು ಗೀತೆಗಳು ಪ್ರಸಾರವಾಗಲಿವೆ. ಇದೀಗ ಕೇಳಿ ಬರಲಿರುವ ಗೀತೆಯನ್ನು ಹಾಡಿದ್ದಾರೆ ನಂದಿತಾ ಹಾಗೂ ಅರ್ಚನಾರವರು.

ಆತ್ಮೀಯ ಕೇಳುಗ ಬಾಂಧವರೇ, ಇದುವರೆಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಲಿಸಿದಿರಿ. ಕಾರ್ಯಕ್ರಮ ಪ್ರಸಾರಗೊಂಡಿದ್ದು ಆಕಾಶವಾಣಿಯ ವಿಜಯಪುರ FM. ಸಮಯ ಬೆಳಗಿನ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ಈಗ ಕೆಲವು ಜಾಹೀರಾತುಗಳು, ಮತ್ತೆ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ.

0: ಅಮ್ಮ
1: ಅಮ್ಮ ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಸಮಯ ಆಗ್ತಾ ಇದೆ 10:05:20. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಇಂದು ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನವನ್ನ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಮೊದಲೆಲ್ಲ ನಾವು ಗಮನಿಸಿದಾಗ ಹಳ್ಳಿಗಳಿಗೆ ಕಚ್ಚಾ ರಸ್ತೆಗಳು, ಮಣ್ಣಿನ ದಾರಿಗಳಿದ್ವು. ಒಂದೂರಿಂದ ಮತ್ತೊಂದು ಊರಿಗೆ ಹೋಗಬೇಕು ಅಂತಂದರೆ ಎತ್ತಿನ ಬಂಡಿಯೋ ಅಥವಾ ನಡಿಗೆಯೇ ಪ್ರಧಾನ ಆಗಿತ್ತು. ಸಾರಿಗೆ ಸೌಲಭ್ಯ ತೀರಾ ಕಡಿಮೆ ಇತ್ತು. ದಿನಕ್ಕೆ ಒಂದ್ಸತಿನೋ ಎರಡು ಸತಿನೋ ಬಸ್ಗಳ ಸಂಪರ್ಕ ಇತ್ತು. ಆದರೆ ಈಗ ಗ್ರಾಮ ಸಡಕ್ ಯೋಜನೆಯಂತಹ ಕಾರ್ಯಕ್ರಮಗಳಿಂದಾಗಿ ಬಹುತೇಕ ಹಳ್ಳಿಗಳಿಗೆ ಡಾಂಪಾರು ಅಥವಾ ಕಾಂಕ್ರೀಟ್ ರಸ್ತೆಗಳು ಬಂದಿವೆ. ಸ್ವಂತ ದ್ವಿಚಕ್ರ ವಾಹನಗಳು, ಕಾರುಗಳು ಮತ್ತು ಸಾರ್ವಜನಿಕ ಸಾರಿಗೆ ಸಂಪರ್ಕ ಸಹ ಸಲೀಸಾಗಿದೆ ಅಂತಾನೆ ಹೇಳ್ಬೋದು. ಇದಲ್ಲದೆ ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆಗಳಿದ್ರೂ ಉನ್ನತ ಶಿಕ್ಷಣಕ್ಕೆ ನಗರಗಳಿಗೇನೆ ಹೋಗಬೇಕಾಗಿತ್ತು. ಆರೋಗ್ಯಕ್ಕೆ ನಾಟಿ ವೈದ್ಯರು ಅಥವಾ ದೂರದ ತಾಲೂಕು ಆಸ್ಪತ್ರೆಗಳನ್ನೇ ನಂಬಬೇಕಾಗಿತ್ತು. ಆದರೆ ಈಗ ಪ್ರತಿಯೊಂದು ದೊಡ್ಡ ಗ್ರಾಮದಲ್ಲೂ ಪ್ರೌಢಶಾಲೆಯಾಗಿದೆ, ಕಾಲೇಜುಗಳು ತಲೆಯುತ್ತಿವೆ, ಡಿಜಿಟಲ್ ಕ್ಲಾಸ್ ರೂಮ್ಗಳು ಗ್ರಾಮೀಣ ಮಕ್ಕಳನ್ನು ತಲುಪ್ತಾ ಇವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಆಶಾ ಕಾರ್ಯಕರ್ತೆಯರ ಜಾಲದಿಂದಾಗಿ ಆರೋಗ್ಯ ಸೇವೆಗಳು ಮನೆ ಬಾಗಿಲಿಗೆ ಸಿಗ್ತಾ ಇವೆ ಅಂತಲೇ ಹೇಳ್ಬೋದು.

ಇಂದು ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ನಾನು ಈಗಾಗಲೇ ಹೇಳದೆ ರಸ್ತೆಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ತುಂಬಾ ಅಭಿವೃದ್ಧಿಯನ್ನು ಹೊಂದಿವೆ ಹಳ್ಳಿಗಳು. ಅದಲ್ಲದೆ ಇಡೀ ಊರಿಗೆ ನಾವು ಗಮನಿಸಿದಾಗ ಒಂದೇ ಒಂದು ಪೋಸ್ಟ್ ಆಫೀಸ್ ಅಥವಾ ಲ್ಯಾಂಡ್ಲೈನ್ ಫೋನು ಇರ್ತಾ ಇತ್ತು. ಹೊರ ಜಗತ್ತಿನ ಮಾಹಿತಿ ತಿಳಿಬೇಕು ಅಂತಂದರೆ ದಿನಪತ್ರಿಕೆ ಅಥವಾ ರೇಡಿಯೋ ಮಾತ್ರ ಆಸರೆ ಆಗ್ತಾ ಇತ್ತು ಮೊದಲೆಲ್ಲ. ಈಗ ಸ್ಮಾರ್ಟ್ ಫೋನ್ ಮತ್ತು ಅಗ್ಗದ ಇಂಟರ್ನೆಟ್ ಕ್ರಾಂತಿ ಹಳ್ಳಿಯ ಚಿತ್ರಣವನ್ನೇ ಬದಲಾಯಿಸಿದೆ ಅಂತಲೇ ಹೇಳ್ಬೋದು. ಈಗ ಗಮನಿಸಿದಾಗ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲನ್ನು ನಾವು ಕಾಣ್ತೀವಿ. ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ್ ಒನ್ನಂತಹ ಕೇಂದ್ರಗಳ ಮೂಲಕ ಸರ್ಕಾರದ ಸೌಲಭ್ಯಗಳು ಆನ್ಲೈನ್ನಲ್ಲೇ ಈಗ ಎಲ್ಲ ಕಡೆ ಸಿಗ್ತಾ ಇವೆ. UPI ಮೂಲಕ ಹಣದ ವಹಿವಾಟು ಹಳ್ಳಿ ಅಂಗಡಿಗಳಲ್ಲೂ ಸಹ ಈಗ ಸಾಮಾನ್ಯವಾಗಿ ನಾವು ಕಾಣಬಹುದು. ಅದಲ್ಲದೆ ಮಣ್ಣಿನ ಗೋಡೆ, ಹುಲ್ಲಿನ ಅಥವಾ ಹೆಂಚಿನ ಛಾವಣಿಯ ಮನೆಗಳೇ ಹೆಚ್ಚಾಗಿರ್ತಾ ಇದ್ವು. ಕುಡಿಯುವ ನೀರಿಗಾಗಿ ಬಾವಿ ಅಥವಾ ಕೆರೆಗಳಿಗೆ ಮೈಲಾನುಗಟ್ಟಲೆ ನಡಿಬೇಕಾಗಿತ್ತು. ಕತ್ಲಾಗ್ತಿದ್ದಂತೆ ಕರೆಂಟೇ ಇರ್ತಿರಲಿಲ್ಲ, ಕಂದೀಲು ದೀಪಗಳೇ ಬೆಳಕಾಗಿರ್ತಾ ಇದ್ವು. ಆದರೆ ಈಗ ಬಹುತೇಕ ಮನೆಗಳು RCC ಕಾಂಕ್ರೀಟ್ ಮನೆಗಳಾಗಿ ಬದಲಾಗಿವೆ. ಹಳ್ಳಿಗಳಲ್ಲಿ ಮನೆ ಮನೆಗೆ ನಳದ ನೀರು ತಲುಪ್ತಾ ಇದೆ. ವಿದ್ಯುದೀಕರಣ ಸಂಪೂರ್ಣವಾಗಿದ್ದು ಹಳ್ಳಿಗಳಲ್ಲೂ ಸಹ TV, ಫ್ರಿಡ್ಜು, ವಾಷಿಂಗ್ ಮಿಷಿನ್ಗಳ ಬಳಕೆ ಈಗ ಸರ್ವೇ ಸಾಮಾನ್ಯ ಆಗಿದೆ ಅಂತಲೇ ಹೇಳ್ಬೋದು.

ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನವನ್ನು ಇಂದು ಆಚರಣೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಹಳ್ಳಿಗಳಲ್ಲಿ ಏನೆಲ್ಲ ಅನುಕೂಲಗಳು ಆಗಿವೆ, ಏನೆಲ್ಲ ಅಭಿವೃದ್ಧಿಗಳಾಗಿವೆ ಅನ್ನೋದ್ರ ಬಗ್ಗೆ. ಹಳ್ಳಿಗಳು ಮೊದಲಿಗಿಂತ ಸಾಕಷ್ಟು ಪ್ರಗತಿಯನ್ನು ಕಂಡಿವೆ ನಿಜ. ಆದರೆ ನಗರಗಳಿಗೆ ಹೋಲಿಸಿದ್ರೆ ಇಂದಿಗೂ ಸಹ ಗ್ರಾಮೀಣ ಭಾಗದಲ್ಲಿ ಹಲವು ಮೂಲಭೂತ ಮತ್ತು ರಚನಾತ್ಮಕ ಬದಲಾವಣೆಗಳು ಆಗಬೇಕಿದೆ ಅಂತ ಎಲ್ಲರ ಅಭಿಪ್ರಾಯ. ಹಳ್ಳಿಗಳು ನಿಜವಾದ ಅರ್ಥದಲ್ಲಿ ಸ್ವಾವಲಂಬಿ ಆಗಬೇಕು ಮತ್ತು ಅಲ್ಲಿನ ಜನರ ಜೀವನ ಮಟ್ಟ ಸುಧಾರಿಸಬೇಕು ಅಂತಂದರೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಇನ್ನೂ ನಡಿಬೇಕಾಗಿವೆ ಅಂತ ಹೇಳ್ಬೋದು. ಉದಾಹರಣೆಗೆ, ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಇಂದಿಗೂ ಸಹ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿ ಮಧ್ಯವರ್ತಿಗಳ ಕಾಟ ತಪ್ಪಿಸಿ ನೇರ ಮಾರುಕಟ್ಟೆ ಮತ್ತು ಬೆಂಬಲ ಬೆಲೆಯ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳಬೇಕು ಅನ್ನೋದು ಹಲವಾರು ಜನರ ಅಭಿಪ್ರಾಯ. ಜೊತೆಗೆ ಹಣ್ಣು ತರಕಾರಿ ಹೂಗಳಂತಹ ಬೇಗ ಹಾಳಾಗುವಂತಹ ಉತ್ಪನ್ನಗಳನ್ನು ಸಂಗ್ರಹಿಸಿಡಬೇಕು ಅಂತಂದರೆ ಹಳ್ಳಿಗಳ ಮಟ್ಟದಲ್ಲೇ ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳು ಹೆಚ್ಚಾಗಬೇಕು ಅನ್ನೋದು ಮತ್ತೊಂದು ಅಭಿಪ್ರಾಯ. ಜೊತೆಗೆ ಮಳೆ ಕೊರತೆ ಅಥವಾ ಅತಿವೃಷ್ಟಿಯನ್ನು ಎದುರಿಸಬೇಕು, ಮುನ್ಸೂಚತೆಯನ್ನು ನೀಡುವ ತಂತ್ರಜ್ಞಾನ ಮತ್ತು ಸುಸ್ಥಿರ ನೀರಾವರಿ ಪದ್ಧತಿಗಳು ಪ್ರತಿಯೊಬ್ಬ ಸಣ್ಣ ರೈತನಿಗೂ ಕೈಗೆಟುಕುವಂತಾಗಬೇಕು ಅನ್ನೋದು ಮತ್ತೊಬ್ಬರ ಅಭಿಪ್ರಾಯ. ಮೊದಲೆಲ್ಲ ನಾವು ಗಮನಿಸಿದಾಗ ಹಳ್ಳಿಗಳಲ್ಲಿ ಒಟ್ಟು ಕುಟುಂಬಗಳನ್ನು ನಾವು ಕಾಣ್ತಾ ಇದ್ವಿ. ಈಗ ಒಟ್ಟು ಕುಟುಂಬಗಳ ಕೊರತೆಯಾಗಿ ಜನರ ಸಂಖ್ಯೆಯೂ ಸಹ ಎಲ್ಲರೂ ಸಹ ಹಳ್ಳಿಗಳಿಂದ ನಗರಗಳಿಗೆ ರಫ್ತಾಗಿರೋದ್ರಿಂದ ವಲಸೆ ಹೋಗೋದ್ರಿಂದ ಅಲ್ಲಿಯೂ ಸಹ ನಮಗೆ ಹಳ್ಳಿಯ ಅಭಿವೃದ್ಧಿಗೆ ತೊಂದರೆ ಮತ್ತು ಅಭಿವೃದ್ಧಿಯ ಕುಂಠಿತವಾಗಲು ಸಹ ಕಾರಣ ಅಂತ ಹೇಳಬಹುದು.

0: இழுகள் சீரே உட்கொண்டு மொணக்கால் கண்டாயற்கொண்டு ಏರಿ ಮೇಲೆ ಏರಿ ಬಂದ್ಲು ನಾರಿ.
1: ಕೌರವ ಚಿತ್ರದ ಗೀತೆ ಎಲ್ ಎನ್ ಶಾಸ್ತ್ರಿ ಹಾಗೂ ಕುಸುಮ ಅವರು ಗೀತೆಯನ್ನು ಹಾಡಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಗಾನಗಂಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಈಗ ಸಮಯ 10:25. ಸ್ನೇಹಿತರೆ, ಹಳ್ಳಿಗಳು ಭೌತಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಇದ್ರೂ ಸಹ ಕೃಷಿಯಲ್ಲಿ ಅನಿಶ್ಚಿತತೆ, ಯುವ ಪೀಳಿಗೆ ನಗರಗಳತ್ತ ವಲಸೆ ಹೋಗೋದು ಮತ್ತು ಪ್ರಕೃತಿ ವಿಕೋಪಗಳಂತಹ ಸವಾಲುಗಳು ಇಂದಿಗೂ ಸಹ ಗ್ರಾಮೀಣ ಭಾಗವನ್ನು ಕಾಡ್ತಾ ಇವೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಇಂದಿನ ಗ್ರಾಮೀಣ ಪ್ರದೇಶಗಳು ಕೇವಲ ಹಳ್ಳಿಗಳಾಗಿ ಉಳಿದಿಲ್ಲ ಅಂತಲೇ ಹೇಳ್ಬೋದು. ಅವು ನಗರದ ಸೌಲಭ್ಯಗಳನ್ನು ಅಳವಡಿಸಿಕೊಳ್ಳುತ್ತಾ ತಮ್ಮದೇ ಆದ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿವೆ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಈಗ ಸಮಯ 10:25. ಇನ್ನು ಕೊನೆಯ ಗೀತೆ ಪ್ರಸಾರ ಆಗುತ್ತೆ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಈ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ, ಚಿತ್ರ ಒಡ ಹುಟ್ಟಿದವರು. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಈಗ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭದಲ್ಲಿದೆ. ದುನಿಯಾ ಮೇ ಸಬ್ಸೆ ಹಸಿ ಚಿತ್ರದ ಗೀತೆ ಕಿಶೋರ್ ಕುಮಾರ್ ಅವರು ಗೀತೆಯನ್ನು ಹಾಡಿದ್ದಾರೆ. ರಾಜೇಂದ್ರ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

ಫೂಲ್ ಕಿಲೇ ಹೇ ಗುಲ್ಶನ್ ಗುಲ್ಶನ್ ಚಿತ್ರದಗೀತೆ ಇದೀಗ ಪ್ರಸಾರ ಆಗುತ್ತೆ. ಕಿಶೋರ್ ಕುಮಾರ್ ಅವರ ಗೀತೆಯನ್ನು ಹಾಡಿದ್ದಾರೆ. ರಾಜೇಂದ್ರ ಕೃಷ್ಣ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ. ಸುನೇರಪ್ಪಲ್ ಕಾರ್ಯಕ್ರಮದಲ್ಲಿ ನಂತರ ಕಸ್ಮೇವಾದಿ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರು ಗೀತೆಯನ್ನು ಹಾಡಿದ್ದಾರೆ. ಗುಲ್ಶನ್ ಬಾವುರಾ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತ. ಸುನೇರೆಪ್ಪಲ್ ಕಾರ್ಯಕ್ರಮದಲ್ಲಿ ನಂತರ ಸರ್ಗಮ್ ಚಿತ್ರಕ್ಕಿಂದು ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ ಪ್ರಸಾರ ಆಗುತ್ತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

ಆಕಾಶವಾಣಿ ಬೆಂಗಳೂರು. ಈಗ ಸಮಯ 11:00. ಈಗ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸವಿನೆನಪು ಕಾರ್ಯಕ್ರಮದಲ್ಲಿ ಸನಾದಿ ಅಪ್ಪಣ್ಣ ಚಿತ್ರದ 3 ಗೀತೆಗಳು ಪ್ರಸಾರ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಸಿಂಗಾಪುರದಲ್ಲಿ ರಾಜಾಕುಳ್ಳ ಚಿತ್ರದ ಗೀತೆಗಳನ್ನು ಕೇಳುತ್ತಿರುವಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆಜೆ ಜಯಸುದಾಸ್ ಹಾಗೂ ಎಸ್ ಜಾನಕಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಚಿತ್ರಕ್ಕಿದೆ.

ಸವಿ ನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹೊಂಬಿಸಲು ಚಿತ್ರದ ಮೂರು ಗೀತೆಗಳು ಪ್ರಸಾರ ಆಗುತ್ತವೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯವಿದೆ, ರಾಜನಾಗೇಂದ್ರ ಅವರ ಸಂಗೀತ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ನಿರೀಕ್ಷಿತ ಮುಂಗಾರು ಮಳೆಯಾಗದ ಹಿನ್ನೆಲೆ ಮುಂಗಾರು ಬಿತ್ತನೆ ಕುಂಠಿತಗೊಂಡಿದೆ. ನಾಡಿನ

0: ಅತ್ಯಂತ ಸೂಪರ್ ಎಲ್ನಿನೋ ಪ್ರಭಾವದಿಂದ ಬರದ ಛಾಯೆ ಆವರಿಸಿದೆ. ವಿಭಾಗವಾರು ಬರ ಪರಿಸ್ಥಿತಿ ಅವಲೋಕಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಗೆ ಆಗಮಿಸಿ ನಾಳೆ ವಿಶೇಷ ಸಭೆ ಆಯೋಜಿಸಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಸೂಪರ್ ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಶೇಕಡ 35% ಮಳೆ ಕೊರತೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಸವಾಲನ್ನು ಸಮರ್ಥವಾಗಿ ಎದುರಿಸಲು ಕಲ್ಯಾಣ ಕರ್ನಾಟಕದ ಕಲಬುರಗಿಯಿಂದ ವಿಭಾಗವಾರು ಬರ ಸಮಸ್ಯೆ ಕುರಿತು ಮುಖ್ಯಮಂತ್ರಿಯವರು ಸಭೆ ನಡೆಸಲಿದ್ದಾರೆ ಎಂದರು. ಭದ್ರಾ ಜಲಾಶಯದಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ಆಗಸ್ಟ್ ಅಂತ್ಯದ ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿತ್ರದುರ್ಗ ಶಾಖಾ ಕಾಲುವೆಯ ಗೋನೂರು ಆಕ್ವಾಡಕ್ಟ್ ಕಾಮಗಾರಿ ಪರಿಶೀಲಿಸಿದ ಬಳಿಕ ಅವರು ಮಾತನಾಡಿದರು. ಭದ್ರಾ ಮೇಲ್ದಂಡೆ ಯೋಜನೆಯ ಎಲ್ಲ ಕಾಮಗಾರಿಗಳನ್ನು 2028ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಕೆಆರ್ಎಸ್ ಜಲಾಶಯದ ನೀರಿನ ಒಳಹರಿವಿನಲ್ಲಿ ಅಲ್ಪ ಚೇತರಿಕೆ ಕಂಡಿದೆ. 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು ನಿನ್ನೆಯಿಂದ 1095 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 9ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಹಿನ್ನೆಲೆ ಮೂಡಿಗೆರೆ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯಿಂದಾಗಿ ಸಂಭವಿಸಿರುವ ಕೃಷಿ ಹಾನಿಯ ಕುರಿತಂತೆ ಆದಷ್ಟು ಶೀಘ್ರ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ವ್ಯಾಪ್ತಿಯಲ್ಲಿ 1300 ಕೆರೆಗಳಿವೆ. ಇವುಗಳಲ್ಲಿ ಸುಮಾರು 500 ಕೆರೆಗಳು ಒತ್ತುವರಿಯಾಗಿದ್ದು ಕೆರೆಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಕಂತನಳ್ಳಿ ಪ್ರದೇಶದ 300 ಎಕರೆ ದಟ್ಟ ಅರಣ್ಯ ಭೂಮಿ ನಾಶ ತಡೆಯಲು ಅರಣ್ಯ ಇಲಾಖೆ ವಿಶೇಷ ಯೋಜನೆ ಜಾರಿಗೊಳಿಸಿ ದೇವರ ಕಾಡು ಎಂದು ಘೋಷಿಸುವಂತೆ ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವೃಕ್ಷಲಕ್ಷ ಆಂದೋಲನದ ಸಂಚಾಲಕ ಶ್ರೀಪಾದ್ ಬಿಚ್ಚುಗತ್ತಿ.
1: ಸೊರಬ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾನ್ ಪ್ರದೇಶಗಳಿದ್ದು 114 ಕಾನ್ ಪ್ರದೇಶಗಳಲ್ಲಿ ಕೇವಲ 14 ಉಳಿದಿವೆ. ಅವುಗಳಿಗೂ ಲಗ್ಗೆ ಹಾಕಿದ್ದು ಬಯಲು ನಾಗಡೋ ಆಗುವಲ್ಲಿ ದಾಪುಗಾಲಿಡುತ್ತಿರೋದು ಖೇದಕರ ಸಂಗತಿ. ಅರಣ್ಯ ಕಂದಾಯ ವಾದ ವಿವಾದದಲ್ಲಿ ಅರಣ್ಯ ಸೊರಗ್ತಾ ಇದೆ. ಕೂಡಲೇ 2 ಇಲಾಖೆಗಳು ಜಂಟಿ ಕಾರ್ಯಾಚರಣೆ ಮೂಲಕ ಅರಣ್ಯ ಸಂರಕ್ಷಣೆಗೆ ಮುಂದಾಗಬೇಕು. ಉಳಿದಿರುವ ಅರಣ್ಯಕ್ಕೆ ಜೀವವೈದ್ಯ ತಾಣದ ಮಾನ್ಯತೆ ನೀಡಬೇಕು. ಚಂದ್ರಗುತ್ತಿ ಗಣಿಯಿಂದ ಶಿಲಾರಣ್ಯಕ್ಕೆ ಧಕ್ಕೆ ಆಗ್ತಿದೆ. ಗಣಿ ನಿರ್ಬಂಧಕ್ಕೆ ಇಲಾಖೆಗಳು ಮುಂದಾಗಿ ಕ್ರಮ ಕೈಗೊಳ್ಳಬೇಕೆಂದು ನಾವು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ.
2: ಸೊರಬ ತಾಲೂಕಿನಲ್ಲಿ 1000+ ಕೆರೆಗಳು, ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಆಡುವಂತ, ಆದ್ರೆ ಮುಕ್ಕಾಲು ಭಾಗ ಕೆರೆಗಳು ಅತಿಕ್ರಮಣಗ್ರಸ್ತವಾಗಿದೆ. ಕೂಡಲೇ ಒತ್ತುವರಿಯಾದ ಕೆರೆಯನ್ನು ಸಂರಕ್ಷಿಸಬೇಕು, ಕಾನರಣ್ಯ ಉಳಿಯಬೇಕು.
0: ಇಂದು ದೇಶದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಾಬು ಜಗಜೀವನ್ ರಾಮ್ ಅವರ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಬೆಳಗ್ಗೆ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಇರುವ ಡಾ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸಿದರು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಡಾ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಜಿಲ್ಲಾಧಿಕಾರಿ ಡಾ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ್ ಶೋಭಾರಾಣಿ ಸೇರಿದಂತೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಇಂದು ಟಿಬೆಟಿಯನ್ ಬೌದ್ಧ ಗುರು 14ನೇ ದಲೈಲಾಮ ಅವರ ಜನ್ಮದಿನ. ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ದಲೈಲಾಮ ಅವರಿಗೆ ಗಣ್ಯರು 91ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ದೇಶದ ಏಕತೆ ಹಾಗೂ ರಾಷ್ಟೀಯ ಅಖಂಡತೆಯ

0: ಪತ್ರಿಕಾಕಾರ, ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಜಯಂತಿ ದಿನವಾದ ಇಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜನಗರ ಜನಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.

0: ರತ್ನ ಏನ್ರಿ ಹಾಡ್ ಜೋರ್ ನಡ್ದಾವಲ್ರಿ, ಕೆಲ್ಸ ಮುಗಿದೈತೆ?
1: ಬರ್ರಿ ಬರ್ರಿ, ಆಯ್ತ್ ಬರ್ರಿ. ಅಕ್ಕೂರ್ ಅವ್ರ, ನಂದಾ, ಉಮಾ, ಯಾಕೋ ನಮ್ದು ಮಂಡಳದಾಗ ಕಾರ್ಯಕ್ರಮಕ್ಕ ಪ್ರಾರ್ಥನೆ ಹಾಡ್ರಿ ಅಂತ ಹೇಳಿದ್ರಿ ನೋಡ್ರಿ, ಅದಕ್ಕ ಈ ಹಾಡು ಸಿಲೆಕ್ಟ್ ಮಾಡಿಕೊಂಡೆ. ನಾವ ಎಲ್ಲಾರು ಹೇಳೋದು, ಅದಕ್ಕ ಮೊದ್ಲ ಇದು ಹಾಡ್ ಹೇಳಿ ಆಮೇಲೆ ಮಾತಾಡೋಣಂತಲ್ಲ.

0: ಹಾಡೋ
1: ಇದ ಹಾಡು ಇರ್ಲೇನ್ರಿ ಅಕ್ಕೂರವ್ರ?
2: ಇಲ್ರಿ, ಗಣಪನ್ ಹಾಡು ಬಹಳ ಚಂದ ಐತ್ರಿ.
1: ಅಂದಂಗ ನಾ ಕೇಳುದು ಮರ್ತೆ ನೋಡ್ರಿ, ಯಾಕೋ ತಡ ಆತಲ್ಲ ಎಲ್ಲರೂ ಬರುವುದು.
3: ಹೌದ್ರಿ, ನಮ್ ಮನೆಗೆ ನಮ್ಮ ಅಜ್ಜ ಅಜ್ಜಿ ಊರಿಂದ ಬಂದ್ರಿ. ಬಂದ್ ಕೂಡ್ಲೆ ಹಂಗ ಹೊರಗ್ ಬರುದು ಸರಿ ಕಾಣುದಿಲ್ಲ ಅಂತ ಅವ್ರ ಜೋಡಿ ಮಾತಾಡಿ ಕುಡಿಯಕ್ ಕಷಾಯ ಮಾಡ್ಕೊಟ್ಟು ಅವ್ರಿಗೆ ಹೇಳ್ ಬಂದೇನ್ ನೋಡ್ರಿ.
2: ಹೌದ್ರಿ ನಂದ, ಚಲೋ ಮಾಡಿದ್ರಿ ನೋಡ್ರಿ. ಹಿರಿಯರು ಅಂದ್ರ ಮನಿಗೆ ಕಳಸಿದ್ದಂಗ. ಅವ್ರಿದ್ರ ಮನಿಗೆ ಎಷ್ಟ್ ಖಳ ಇರ್ತೈತಿ, ಮತ್ತ ಮನಿ ತುಂಬಿದಂಗ ಅನಸ್ತೈತ್ ನೋಡ್ರಿ ಉಮಾ.
4: ಹೌದ್ರಿ, ಹಿರಿಯರು ಇದ್ರ ಮನ್ಯಾಗ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳು ಇರ್ತಾವ ನೋಡ್ರಿ.
1: ಖರೆ ನೋಡ್ರಿ ನಂದ, ಅಗ್ರಿ ಬರೋಬ್ಬರಿ ಹೇಳಿದ್ರಿ ನೋಡ್ರಿ ನೀವು.
2: ಹೂನ್ರಿ, ನಾವು ಮನ್ಯಾಗ ಹಿರಿಯ ಹಾಕೊಟ್ಟ ದಾರಿಯೊಳಗ್ ನಡೆದ್ರ ನಮ್ಮ ಮಕ್ಕಳು ಬಂದಂತ ನಮ್ಮ ಸೊಸೆಂದ್ರು ಮುಂದಿನ ಪೀಳಿಗೆಯವರಾದ ಮೊಮ್ಮಕ್ಕಳು.

0: ನಡೀತಾರ ನೋಡ್ರಿ. ನಾವು ಮೊದಲ ಹಿರಿಯರಿಗೆ ಗೌರವ ಕೊಟ್ಟು ಅದಾರಿ ಮಕ್ಕಳಿಗೆ ತೋರಿಸಿದ್ರ ಅವರು ಹಂಗ ನಡ್ಕೊಂಡು ಸಂಸ್ಕಾರವಂತರಾಗಿ ಬೆಳಿತಾರ ನೋಡ್ರಿ.
1: ಅವರು ಸಾತ್ವಿಕ ಆಹಾರ, ನೈಸರ್ಗಿಕವಾಗಿ ಬೆಳೆದ ತಾಜಾ ತರಕಾರಿಗಳನ್ನ ಹಣ್ಣು ಹಂಪಗಳನ್ನ ತಿಂತಾ ಇದ್ರಲ್ರಿ.
2: ಹೌದ್ರಿ, ಅದಕ್ಕ ಅವರು ಎಷ್ಟು ಗಟ್ಟಿಮುಟ್ಟಿ ಆಗಿದ್ರು ನೋಡ್ರಿ.
3: ಖರೆ ಅದ ನೋಡ್ರಿ ನಂದಾ, ನೀವ್ ಹೇಳೋದು ಅದ. ಈಗಿನ ಕಾಲದ ಮಂದಿ ನೋಡ್ರಿ, 30 ವರ್ಷಕ್ಕಂದ್ರ 108 ಬ್ಯಾನಿ ಹುಟ್ಟಿರ್ತಾವ.
1: ಹೂನ್ರೀಪ್ಪ ರತ್ನ, ಹಾಳು ಮೋಳು ಹೊರಗಿಂದು ರಸ್ತೆದ್ದು ತಿಂತಾವು. ಅದಕ್ಕೇನ್ ಸ್ವಚ್ಛತಾ ಇರುವುದಿಲ್ಲ, ಏನಿಲ್ಲ, ಮತ್ ಬೆಂಗಳ ಬರದೆ ಏನಾಗ್ತೈತಿ?
0: ಅಲ್ರಿ, ಸಣ್ಣ ಸಣ್ಣ ಹುಡುಗರು ಬರೇ ಮ್ಯಾಗಿ ಗೋಬಿ ಅಂತ ತಿಂತಾರ್ರಿ. ಅದೆಲ್ಲ ಮೈದಾದಾಗ ಮಾಡಿ ಕರ್ದಿಟ್ಟಿರ್ತಾರ ನೋಡ್ರಿ, ಹಂಗಾಗಿ ಅವು ಪಚನ ಆಗೋದಿಲ್ರಿ ಅಂತ ಹೇಳಿ ಹಗಲೆಲ್ಲ ಡಾಕ್ಟರ್ ಕಡೆ ಹೋಗೋದೇ ಹೋಗೋದ ನೋಡ್ರಿ.
1: ಹೌದ್ರಿ, ಡಾಕ್ಟರ್ ಹೇಳ್ತಾರ ನೋಡ್ರಿ, ಪೌಷ್ಟಿಕ ಆಹಾರ ಸೇವನೆ ಮಾಡ್ರಿ, ಹಸಿರು ತರಕಾರಿ ತಿನ್ರಿ, ನೀರ್ ಹೆಚ್ಚು ಕುಡೀರಿ, ಹೊರಗಿನ ಆಹಾರ ತಿನ್ಬೇಡ್ರಿ ಅಂತೆಲ್ಲ ಹೇಳ್ತಾರ್ರಿ.
3: ಅಲ್ರಿ, ಈಗಿನ ಮಂದಿಗೆ ಡಾಕ್ಟರ್ ಹೇಳಿದ್ದ ಖರೆ ನೋಡ್ರಿ, ಅವ್ರದ್ದ ಕೇಳ್ತಾರ. ನಾವೇನಾರ ಹೇಳಕ್ ಹೋದ್ರ ಅಯ್ಯ ನಿಮ್ ಕಾಲ ಅಲ್ಲಿದ್ ಬರೇ ಬರೇದನ್ನ ತಿನ್ನಾಕ ಉಣ್ಣಾಕ ಅಂತಾರ. ನಮ್ ಹಿರಿಯರ್ ನೋಡ್ರಿ ಎಷ್ಟು ಪದ್ಧತಿ ಸೀರ ತಿನ್ನುದು ಉಣ್ಣುದು ಏನೇನ್ ಮಾಡ್ಬೇಕು ಯಾವಾಗ ಹೆಂಗ ಅಂತ ಎಷ್ಟು ಚಂದ ಹಾಕಿ ಕೊಟ್ಟಾರ.
0: ಅಲ್ಲ, ಹಬ್ಬ ಹುಣ್ಣಿಮೆಗಳು ಮಾಡೋದ ನೋಡ್ರಲ್ಲ, ಯಾವ ಹಬ್ಬಕ್ಕ ಏನ್ ಮಾಡೋದು ಅಂತ ನಿಮ ಹಾಕ್ಯಾರ. ಅವು ಎಷ್ಟ ಅರ್ಥಪೂರ್ಣ ಅದಾವ ಅಂದ್ರ, ಮಣ್ಣಿಗೆ ಗೌರವ ಕೊಡೋದಕ್ಕ ಗುಳ್ಳವ್ವ ನಾಗಪ್ಪ ಮಣ್ಣಿಲೆ ಮಾಡಿ ಪೂಜೆ ಮಾಡ್ತೀವಿ, ಮತ್ತ ನವರಾತ್ರಿಗೆ ಅದಾಮಿಗೆ ಬೀಜ ಹಾಕಿ ಸಸಿ ಬೆಳೆಸಿ ಹಬ್ಬ ಮಾಡ್ತೀವಿ. ಇನ್ನ ದೀಪಾವಳಿಗೆ ಮಣ್ಣಿನ ಪ್ರಂಟಿ ಮಾಡಿ ದೀಪ ಬೆಳಗ್ತೀವಿ, ಮತ್ತ ಸಗಣಿಲೆ ಪಾಂಡವರನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ. ಎಷ್ಟು ಚಂದ ಪದ್ಧತಿಗಳು ನೋಡ್ರಿ ಅಲ್ಲೇನ್ರಿ ರತ್ನ ಇವೆಲ್ಲ.
2: ಹೌದ್ರಿ, ನೀವು ಹೇಳೋದು ಬರೋಬ್ಬರಿ ಐತಿ ನೋಡ್ರಿ, ಅದಕ್ಕ ಹಿರಿಯರು ಮನ್ಯಾಗ ಇರ್ಕೊಂಡೋದ್ರಿ.
1: ಅಲ್ರಿ ನಂದ, ಮೊದ್ಲು ರೊಕ್ಕ ರೂಪಾಯಿ ವಿಚಾರನು ಎಷ್ಟು ಸರಳ ಇತ್ರಿ, ಎಲ್ಲಾ ಮನಿ ಹಿರಿಯರ ನಡ್ಸ್ಕೊಂಡ್ ಹೋಗ್ತಿದ್ರು, ಯಾವ್ದು ಕಮ್ಮಿ ಆಗ್ದಂಗ ರೊಕ್ಕದ ಸರಿಯಾದ ಉಪಯೋಗ ಮಾಡುದು ಉಳಿತಾಯ ಮಾಡುದು ಮಾಡ್ತಿದ್ರು ನೋಡ್ರಿ.
0: ಹೌದ್ರಿ, ಅವಾಗ ಹೆಚ್ಚು ಸಾಲ ಸೋಲ ಮಾಡೋದ ಇರ್ತಿದ್ದಿಲ್ಲ, ಯಾವ ಕೆಲ್ಸಕ್ಕ ಯಾವ ಕಾರ್ಯಕ್ಕ ಎಷ್ಟ್ ಖರ್ಚ್ ಮಾಡ್ಬೇಕು ಅನ್ನೋದಂತ ಅವರು ಮೊದ್ಲ ಲೆಕ್ಕ ಹಾಕಿ ಇಡ್ತಿದ್ರು.
2: ಹಂಗರಿ, ಮಕ್ಕಳ ಶಿಕ್ಷಣಕ್ಕ ಮಕ್ಕಳ ಮದುವಿಗೆ ಅಂತ ಬ್ಯಾರೇನ ಹಣ ತಗಿತಿದ್ರು ನೋಡ್ರಿ.
3: ಮತ್ತವಾಗ ಎಂಟೆಂಟ್ ದಿನ ಎಲ್ಲಾ ಮದುವಿ ಮುಂಜ್ವಿ ಎಲ್ಲಾ ಕಾರ್ಯಕ್ರಮ ನಡೀತಿದ್ದು ನೋಡ್ರಿ. ಮನಿ ತುಂಬಾ ಮಂದಿ ಇದ್ರು ಎಲ್ಲಾ ಎಷ್ಟು ಸ್ಥೀಲೆ ಸಂಪ್ರದಾಯಕ್ಕೆ ತಕ್ಕಂಗ ಪದ್ಧತಿ ಸೀರ್ ಮಾಡ್ತಿದ್ರು ಅಲ್ಲೇನ್ರಿ ಅಕ್ರೋರ.
0: ಹೌದಪ್ಪ, ನಾವ್ ಸಣ್ಣವ್ರಿದ್ದಾಗ ಮನ್ಯಾಗ ಏನಾರ ಕಾರ್ಯಗಳು ಹಬ್ಬ ಅಂದ್ರ ನಮ್ಮ ಅಜ್ಜ ಅಜ್ಜಿ ಎಷ್ಟು ಚಂದ ಎಲ್ಲಾರ್ಗು ತಿಳುವಳಿಕೆ ಹೇಳ್ತಿದ್ರು, ನಾವು ಏನ್ ಕೆಲ್ಸ ಮಾಡ್ಬೇಕಂತ ಹಂಚಿಕೊಡ್ತಿದ್ರು. ದೊಡ್ಡವರು ಅವ್ರ ಕೆಲ್ಸ ಮಾಡಿದ್ರ ನಾವು ರೇಷ್ಮಿ ಲಂಗ ಹಾಕೊಂಡ್ ಕೊಡುವಂತ ಖುಷಿಲೆ ನಮಗ್ ಕೊಟ್ಟ ಕೆಲ್ಸಾನ ಅಚ್ಚುಕಟ್ಟಾಗಿ ಮಾಡ್ತಿದ್ವಿ ನೋಡ್ರಿ.
3: ಮತ್ತ ಈಗ ನಾವು ದೊಡ್ಡವರಾಗೇವಿ, ನಮಗ ಅವ್ರ ಹೇಳಿಕೊಟ್ಟಿದ ಪದ್ಧತಿ ನೆನಪಿರ್ತಾವ, ಹಂಗ ನಾವು ಮಾಡಿ ನಮ್ ಮಕ್ಕಳಿಗೂ ಹೇಳಿಕೊಡ್ತೀವಿ. ಅಲ್ಲ, ಪೂಜಾ ಮಾಡೋ ಮುಂದ ಎಷ್ಟು ಚಂದ ದೇವರ ಹಾಡು ಹೇಳ್ರಿ ಅಂತ ಹೇಳಿಸ್ತಿದ್ರು, ನನಗ ಇನ್ನೂ ನೆನಪದಾವ ನೋಡ್ರಿ. ಅವ್ರು ಕಲ್ಸಿ ದೇವಿ ಹಾಡು ನೆನಪೈತಿ, ಈಗ ಅದನ್ನ ನಾವ್ ಎಲ್ಲಾರು ಸೇರಿ ಹೇಳೋಣಲ್ಲ.
0: ದೇವಿ ಹಾಡು ಹೇಳೋಣಲ್ರಿ.

0: ಬರಲಿ ಹದಕ.
1: ನಮ್ಮ ಮನ್ಯಾಗ ನಮ್ಮ ಅತ್ತಿ ನಮ್ಮ ಮಾವ ನಮ್ ಜೋಡಿ ಅದಾರಲ್ರಿ, ಅದಕ್ಕ ನಾನಂತೂ ಅವನ್ ಕೇಳೆ ಎಲ್ಲ ಪದ್ಧತಿ ಮಾಡ್ತೀನಿ ನೋಡ್ರಿ.
2: ನೀವು ಪುಣ್ಯವಂತರ್ರಿ, ಅತ್ತಿ ಮಾವ ಅದಾರಂತೀರಿ, ಅವರಿಂದ ಎಲ್ಲಾ ನೇಮ ಕೇಳಿ ಮಾಡ್ತೀರಿ. ನಾನು ಹಂಗ ನೋಡ್ರಿ, ನಮ್ಮ ಅತ್ತಿಯವರು ಹೇಳದಂಗನ ಮಾಡ್ತೀನ್ರಿ.
3: ಹೌದಪ್ಪ ನಂದ, ಕರೆ ಅದ ನೋಡ್ರಿ ನೀವ್ ಅನ್ನೋದು. ನನಗೂ ಏನಾರ ಗೊತ್ತಾಗ್ಲಿಲ್ಲ ಅಂದ್ರ ಉಮಾ ಅವ್ರ ಮನಿಗೆ ಹೋಗ್ತೇನ್ರಿ. ಎಷ್ಟ್ ಪ್ರೀತಿಲಿ ಹಚ್ಕೊಂಡು ಮಾತಾಡ್ತಾರ, ಮತ್ತ ಅವ್ರ ಅತ್ತಿ ಮಾವ ಮಾಡೋದನ್ನ ಸರಳಾಗಿ ತಿಳಿಸ್ಕೊಡ್ತಾರ ನೋಡ್ರಿ.
4: ಇನ್ನೂ ಒಂದಂದ್ರ, ಮನ್ಯಾಗ ಹಿರಿಯರು ಇದ್ರು ಅಂದ್ರ ಅವ್ರಿಗೆ ಸಣ್ಣ ಕಾಯಿಲೆಗಳಿಗೆ ಔಷಧಿ ಕಷಾಯ ಚೂರ್ಣದ ಮಾಹಿತಿ ಇರ್ತಾವ ನೋಡ್ರಿ. ಅದರಿಂದ ಡಾಕ್ಟರ್ ಕಡೆ ಹೋಗೋ ಮೊದ್ಲ ಸಣ್ಣ ಪ್ರಥಮ ಉಪಚಾರ ಮನಿಯೊಳಗನ ಮಾಡ್ಕೊಳ್ಬೇಕು ನಾವು.
2: ಮತ್ತ ಹಿರಿಯರಿಗೆ ಮಳೆ ಬಿಸಿಲು ಚಳಿಗಾಲ ತಕ್ಕಂತ ಆಹಾರ ಉಡುಗೆ ತೊಡುಗೆ ಮಾಹಿತಿ ಕೂಡ ಇರ್ತಾವ ನೋಡ್ರಿ, ಅದನ್ನ ನಮಗ ಹೇಳ್ಕೊಡ್ತಾರ್ರಿ.
1: ನನಗ ಮೊನ್ನೆ ಜ್ವರ ಬಂದಾಗ ನಮ್ಮ ಅತ್ತೆಯವರು ಎಷ್ಟು ಕಾಳಜಿ ಮಾಡಿದ್ರಿ, ನಾನು ಯಾವ ಕೆಲ್ಸನು ಮಾಡ್ದಂಗ್ ನೋಡ್ಕೊಂಡ್ರು ನೋಡ್ರಿ.
4: ನೋಡ್ರಿ ಹಿರಿಯರ್ ಮನೆಯಾಗ ಇದ್ರಂದ್ರ ಹಿಂಗೆಲ್ಲ ನಮಗೂ ಬಹಳ ಹಚ್ಕೊಂಡು ಹೋಗ್ತಾರ ಅವ್ರು. ಇನ್ನೂ ಒಂದ್ ಮುಖ್ಯ ಹೇಳೇನ್ರಿ, ಅವ್ರಿಗೆ ಹೆಚ್ಚು ತಿಳುವಳಿಕೆ ಇರೋದ್ರಿಂದ ನಮ್ಮ ಮಕ್ಕಳಿಗೆ ವಿಜ್ಞಾನ ಲೆಕ್ಕ ಮಾಡೋದು ಮಗ್ಗಿ ಹೇಳ್ಕೊಡೋದು ಆಗಿ ಬರ್ಸೋದು ABCD ಬರ್ಸೋದು ಎಲ್ಲ ಮಾಡ್ತಾರ ನೋಡ್ರಿ ಅವರು.
3: ಹೌದ್ರಿ ರತ್ನ, ಅಲ್ದನ ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಕತೆಗಳನ್ನ ಹೇಳ್ತಾರ, ರಾಜಾ ರಾಣಿಯರ ಕತೆ ಹೇಳ್ತಾರ, ಭಾರತದ ವೀರ ಯೋಧರ ಕತೆಗಳನ್ನ, ಮತ್ತ ವಿಜ್ಞಾನಿಗಳ ಸಾಧನೆಗಳನ್ನ ಕೂಡ ತಿಳಿಸ್ಕೊಡ್ತಾರ. ಒಳ್ಳೆ ನೀತಿ ಕತೆಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾರ ನೋಡ್ರಿ.
1: ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರೆ. ನಮ್ಮ ಮನೆಗೆ ನಮ್ಮ ಅತ್ತಿ ಮಾವ ಊರಿಂದ ಅಪ್ಪ ಅವ್ವ ಬಂದ್ರ ನನಗ್ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರುದಿಲ್ರಿ. ಅವ್ರ ಮಾತ್ ಮಾತ್ರ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ. ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರೆ. ನಮ್ಮ ಮನೆಗೆ ನಮ್ಮ ಅತ್ತಿ ಮಾವ ನಮ್ಮಪ್ಪ ಅಮ್ಮ ಊರಿಂದ ಬಂದ್ರೆ ನನಗ್ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರೋದಿಲ್ರಿ. ಅವ್ರ ಮಾತ್ ಮಾತಾಡ್ತಾ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ.
4: ಹೌದ್ರಿ, ಹಂಗ ಹಿರಿಯರು ತಾವ್ ಸಂಜೆಗೆ ವಾಕಿಂಗ್ ಹೋಗು ಮುಂದ ಹುಡುಗರ್ನ ಕರ್ಕೊ ಹೋಗ್ತಾರ, ಗಾರ್ಡನ್ ದಾಗ ಆಟ ಆಡಿಸ್ಕೊಂಡ್ ಬರ್ತಾರ, ಸೂಟಿ ಇದ್ದಾಗ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡು ಹೋಗಿ ವ್ಯಾಯಾಮ ಮಾಡಿಸ್ತಾರ.
2: ಹೌದ್ರಿ, ಇದರಿಂದ ಮಕ್ಕಳಿಗೆ ದೈಹಿಕವಾಗಿ ಬೇಕಾಗುವ ವ್ಯಾಯಾಮ ಕಲಿತು ಬಂದ್ರಿ, ಅವರು ಇಲ್ದಾಗ್ಲು ತಾವ ಹೋಗಿ ಮಾಡ್ತಾರ ನೋಡ್ರಿ.
1: ಅಲ್ರಿ ಅವ್ರ ಎಷ್ಟು ಚಂದ ಗುರುಗಳಿಗೆ ಗೌರವ ಕೊಡುದು, ತಮ್ಗಿಂತ ದೊಡ್ಡವ್ರ ಹೆಂಗ್ ಮಾತಾಡ್ಬೇಕು ಅಂತೆಲ್ಲ ಕಲಿಸ್ತಾರ ನೋಡ್ರಿ.
4: ಅದ್ರ ಜೊತೆಗೆ ಭಾವಗೀತೆ ದೇವರ ಹಾಡು ಜಾನಪದ ಹಾಡುಗಳನ್ನ ಕೂಡ ಕಲಿಸ್ತಿದ್ರು ನೋಡ್ರಿ. ಅವರು ಹಾಡ್ತಿದ್ರ ನಮ್ ಕಲಿಸ್ತಿದ್ರು. ಹಂಗಾಗಿ ನಮ್ಮವ್ ಹಾಡು ಜಾನಪದದ ಸುಗ್ಗಿ ಹಾಡು ನನಗ ಬಹಳ ಇಷ್ಟ ಆಗಿತ್ತು ನೋಡ್ರಿ. ಅದನ್ನ ಈಗ ಹೇಳೋಣ ಬರಿಲ್ಲ.
3: ಏನ್ ಚಂದ ಬೆಳಿ ನಮ್ ಹೊಲ್ದಾಗ ಅಂತಲ್ರಿ.
4: ಅದರಿ.

0: ಹೌದ್ ಹೌದ
1: ತೂಗತಾವ ಗಾಳಿ ಬೀಸುವಾಗ
2: ಹಾಯ್ ಏ

0: ಹಾಡು ಎಷ್ಟು ಚಂದ ಐತಿ ನೋಡ್ರಿ ರತ್ನ ಅವ್ರ, ಈ ಸುಗ್ಗಿ ಹಾಡು ಹೊಲದಾಗ ಹೋಗಿ ಕುಂತ ಬಂದಂಗ ಆತ್ ನೋಡ್ರಿ ನನಗಂತೂ.
1: ಹೌದ್ ಹೌದ್ರಿ, ಅಲ್ಲ ಬರೀ ಮಾತಾ ಆದು ನೋಡ್ರಿ, ಅಂದಂಗ ಈಗ ಸಾಲಿ ಶುರು ಆದ್ವಲ್ರಿ, ಅದ್ರ ಜೋಡಿ ಡೈಕಿಂತಿನೂ ಶುರು ಆತ್ ನೋಡ್ರಿ. ದಿನಾ ಏನ್ ಮಾಡೋದು ಅಂತ, ಒಬ್ಬರಿಗೆ ಒಂದ್ ಸೇರಿದ್ರ ಒಬ್ಬರಿಗೆ ಒಂದ್ ಬೇಡ, ಏನ್ ಹೊಸ ನಮೂನಿ ಅನ್ನು ಹಂಗ ಆಗೇತಿ. ಅಂದಂಗ ನಂದ, ಇವತ್ತ ಏನ್ ಮಾಡಿದ್ರಿ ನೀವು?
2: ನಾನ್ರಿ ಹಸಿರು ತರಕಾರಿ ಎಲ್ಲಾರ್ಗೂ ತಿನ್ಸುಣಂತ್ರಿ ಹಿಟ್ಟಿಗೆ ಸೊಪ್ಪು ಹಾಕಿ ಪರಾಟೆ ಮಾಡಿದಿರಿ, ಎಲ್ಲಾರು ಚಪ್ಪಟ್ಟು ತಿಂದ್ರು ನೋಡ್ರಿ.
1: ಹಂಗಾದ್ರ ಅದ್ರ ರೆಸಿಪಿ ಹೇಳ್ರಲ್ಲ.
2: ಹೌದ್ರಿ, ಗೋಧಿ ಹಿಟ್ಟರಿ, ಅದ್ರೊಳಗ ಎಲ್ಲಾ ಸೊಪ್ಪು ಹಾಕ್ರಿ, ಒಂದೇ ಸೊಪ್ಪಲ್ರಿ, ಸಬ್ಬಸಿಗೆ ಸೊಪ್ಪು, ಮೆಂತೆ ಸೊಪ್ಪು, ಅರಿಶಿನ, ಉಪ್ಪು, ಖಾರ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲಾ ಹಾಕಿರಿ. ಹಿಟ್ಟಿನೊಳಗ ಹಾಕಿ ನಾದಿದ್ನಿರಿ, ನಾದಿ ಚಪಾತಿ ಬೇಸುವಾಗ ತುಪ್ಪ ಹಾಕಿ ಬೇಟರಿ. ನಮ್ ಮಗಾರಿ ಖುಷಿ ಖುಷಿ ಆಗಿ ಡಬ್ಬಿ ತಗೊಂಡ್ ಹೋಗ್ ನೋಡ್ರಿ.
1: ಅಲ್ಲ ಉಮ್ಮ, ಮತ್ ನೀವೇನ್ ಮಾಡಿದ್ರಿ?
3: ನಾನು ಬೆಳಗ್ಗೆ ಡಬ್ಬಿಗ್ ದೋಸೆ ಹಾಕೊಟ್ಟೆ ರೀ, ಸಂಜಿಗೆ ಸ್ವೀಟ್ ಚಾಟ್ ಮಾಡಿನ್ರಿ.
0: ಉಮಾ ಅವ್ರ, ಚಾಟ್ ಅಂದ್ರ ಹೆಂಗ್ ಮಾಡಿದ್ರಿ?
3: ಅದ ನಿಮಗ್ ಬೇಕಾದಷ್ಟು ಸ್ವೀಟ್ ಕಾರ್ನ್ ಅಥವಾ ಸಿಹಿ ಗೊಂಜಾಳ ತಗೊಂಡು ಸ್ವಚ್ಛಾಗಿ ತೊಳೆದು ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಾಗ ಒಂದ್ ಸೀಟಿ ಹೊಡಿಸಿ ಬೇಯಿಸ್ಬೇಕ್ರಿ. ಆಮೇಲೆ ನೀರ್ ಬಸದು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ, ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ನೀರ್ ಬಸದು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಅದ್ರ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಸ್ವಲ್ಪ ಟೊಮೆಟೊ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರ ಬಾಯಿ ಚಪ್ಪಿಸ್ಕೊಂಡ್ ತಿಂತಾರ ನೋಡ್ರಿ. ನೀವು ಮಾಡ್ ನೋಡ್ರಿ, ಇದು ಆರೋಗ್ಯಕ್ಕೂ ಒಳ್ಳೇದ್ರಿ, ಫೈಬರ್ ವಿಟಮಿನ್ ಎಲ್ಲ ಹೇರಳವಾಗಿ ಸಿಗ್ತಾವ್ರಿ.
2: ಇದು ಹೊಸ ನಮೂನಿ ಐತಿ ನೋಡ್ರಿ, ನಾನು ಮಾಡ್ತೀನ್ರಿ, ಮಗನೂರಿ ಇಷ್ಟ ಪಡ್ಬೋದ್ರಿ.
1: ಇಂತಾವು ಚಾಟ್ ಅಂದ್ರ ಎಲ್ಲಾ ಮಕ್ಕಳು ಇಷ್ಟ ಪಡ್ತಾರ ತಗೋಡ್ರಿ, ಮಾಡ್ರಿ ಮಾಡ್ರಿ ನಂದವ್ರ. ಅಕ್ಕೂರ ನೀವೇನ್?

0: ಮಾಡಿದ್ರಿ ಇವತ್ತ?
1: ಹಾ, ನಾನು ಸೋರೆಕಾಯಿ ಹಬ್ಬ ಮಾಡೇನ್ರಿ. ಅದು ಆರೋಗ್ಯಕ್ಕ ಬಹಳ ಚಲೋ ಅಂತ ಅದನ್ನ ರೆಸಿಪಿ ಹೇಳ್ತೇನೆ ನೋಡ್ರಿ. ತೊಳೆದು ಸಿಪ್ಪಿ ತೆಗೆದು ಹೆರ್ದಿಟ್ಕೋಬೇಕ್ರಿ. ನಂತರ 2 ಚಮಚೆ ತುಪ್ಪದಾಗ ಅದನ್ನ ಹುರ್ಕೊಂಡು ಆಮೇಲೆ 1 ಗ್ಲಾಸ್ ಹಾಲು ಹಾಕಿ ಬೇಯಿಸ್ಬೇಕ್ರಿ. 1-3 ನಿಮಿಷ ಅಂದ್ರೆ ಬೆಂದ್ ಬಿಡ್ತೈತ್ರಿ ಅದು. ಆಮೇಲೆ ಅದಕ್ಕೆ ತಕ್ಕಷ್ಟು ಸಕ್ಕರೆ ಹಾಕಿ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ ಹಾಕಿಬಿಟ್ರ ಆತ್ ನೋಡ್ರಿ. ಈಗ ಇಷ್ಟ ಮಾಡಿಬಿಟ್ರ ಅದು ಬೆಟ್ಟಿರ್ತೈತ್ರಿ. ಆರಿದ ನಂತರ ಅದ ತಿನ್ನಕ ಬಹಳ ಚಲೋ ಆಕೈತ್ರಿ. ಮಾಡೋದು ಬಹಳ ಸುಲಭ. ಬೆಳಗ್ಗೆ ತಿಂಡಿ ಜೊತೆಗರ ತಿನ್ರಿ, ಊಟದ ಜೊತೆಗರ ತಿನ್ರಿ, ಮಕ್ಕಳ ಡಬ್ಬಿಗರ ಹಾಕ್ರಿ. ಎಲ್ಲದಕ್ಕೂ ಉಪಯೋಗ ಆಕತಿ ನೋಡ್ರಿ. ಆಮೇಲೆ ಜೇನ್ ಹುಳ ಕಚ್ಚಿದಾಗ ಇದು ಹಾಲ್ ಗುಂಬಳ ಕೈದು ರಸ ಹಚ್ಚತಾರಂತ್ರಿ. ಅದಕ್ಕ ಮತ್ತ ಕಾಮಾಲೆ ರೋಗಕ್ಕಂತೂ ರಾಮಬಾಣ. ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೂ ಇದು ಸಹಾಯಕ, ಮಧುಮೇಹಿಗಳಿಗೆ ಒಳ್ಳೆಯದು. ಇಷ್ಟೆಲ್ಲ ಔಷಧಿ ಗುಣ ಅದರೊಳಗಿದಾವ್ರಿ. ಹಿಂಗಾಗಿ ನನಗ ಇದು ತಿನ್ನಾಕೂ ಸೇರ್ತೈತಿ, ಮಾಡಾಕೂ ಸೇರ್ತೈತಿ ನೋಡ್ರಿ ರತ್ನ ಅವ್ರ.
2: ಸೋರೆಕಾಯ್ದು ಇಷ್ಟು ಉಪಯೋಗ, ಎಷ್ಟು ಹೆಲ್ದಿ ಅಂತ ಗೊತ್ತಾತ್ ನೋಡ್ರಿ. ನಾವು ಇನ್ಮೇಲೆ ಮೇಲೆ ಮೇಲೆ ಮಾಡಿಕೊಂಡು ನಾವು ತಿಂತೇವಿ, ಮನೆಯಾಗಿನವ್ರಿಗೂ ತರ್ತೇವಿ.
1: ಹ್ಮ್, ಅಂದಂಗ ರತ್ನಕ್ಕ ನೀವೇನ್ ಮಾಡಿರಿ?
2: ನಾ ನೋಡ್ರಿ, ನಮ್ಮ ಹೊಲದ ಹೆಸರುಕಾಳು ಬಂದಿದ್ವಾ ಮೊನ್ನೆ, ಅದಕ್ಕೆ ಏನ್ ಮಾಡ್ಬಿಟ್ಟೆ, ರಾತ್ರಿ ನೆನೆ ಹಾಕಿದ್ನ್ಯ ನೀರ್ ಬಸದು ಹೆಸರುಕಾಳು ರುಬ್ಬೋ ಮುಂದ. ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕೋತಂಬರಿ, ಜೀರಿಗೆ, ಉಪ್ಪು ಹಾಕಿ ಅದನ್ನ ಸ್ವಲ್ಪ ಉರುಟ್ನಂಗ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡಿರಿ. ರುಬ್ಬಿದೆ ಗ್ಯಾಸಿನ ಮೇಲೆ ಕಾವಲಿ ಇಟ್ಟೆ, ದೋಸೆ ಹೊಯ್ದು ಎಲ್ಲಾರ್ಗು ಹಾಕೊಟ್ಟೆ. ಇದ್ ನೋಡ್ರಿ, ಹೆಸರುಕಾಳು ತಂಪು ಪ್ರೋಟೀನ್, ಮುಂಜಾನೆದ್ದು ತಿನ್ಲಿಕ್ಕೂ ಒಳ್ಳೇದು. ಅದಕ್ಕ ಹೆಸರುಕಾಳು ದೋಸೆ ನಮ್ಮ ಮೇಲೆ ಮೇಲೆ ಮಾಡ್ತೇನ್ರಿ. ನಮ್ಮ ಮನೆ ಎಲ್ಲರಿಗೂ ಇಷ್ಟ ಆಗ್ತಾವ ನೋಡ್ರಿ.
3: ಹಗರೈತ್ರಿ, ನಾನು ಕೇಳಿದ್ದೀರಿ, ಆದ್ರೆ ಮಾಡಿದ್ದಿಲ್ಲ. ಈಗ ನಾನು ಮಾಡಿ ನೋಡ್ತೀನ್ರಿ.
2: ನೋಡಿದ್ರೆ ಮಾತಾಡ್ತಾ ಮಾತಾಡ್ತಾ ಎಷ್ಟು ಹೊಸ ಹೊಸ ಅಡಿಗೆ ವಿಧಾನನೂ ಕಲ್ಕೊಂಡಂಗ ಆತ್ ನೋಡ್ರಿ. ಅಕ್ಕೂರ ಉಮಾನಂದ ಅಲ್ಲ, ಇವೆಲ್ಲ ನೋಡಿದ್ರೆ ನಮ್ ಹಿರಿಯರು ಮಾಡೋ ಅಡಿಗೆಗಳಿಗೆನ ಜೋಡಿ ಇದ್ದಂಗ ಅದಾವ ನೋಡ್ರಿ. ಅದಕ್ಕ ನೋಡ್ರಿ ಹೇಳುದೇನಂದ್ರ, ಮನೆಯೊಳಗ ಹಿರಿಯರು ಇರ್ಬೇಕು. ಹಿರಿಯರ್ ಇದ್ರ ಅವರು ಸ್ವಲ್ಪ ತಮಗ್ ತಿದ್ದಿದ್ದು ಹಳೆ ಕಾಲದ ರೆಸಿಪಿಗಳನ್ನ ಹೇಳ್ಕೊಡ್ತಿರ್ತಾರ. ಅದಕ್ಕ ನಮ್ದು ಒಂದ್ ಸ್ವಲ್ಪ ಹೊಸತನದ ಏನಾದ್ರೂ ಜೋಡಿಸಿದ್ರ ಅದ್ ರುಚಿನೂ ಹೆಚ್ಚು, ಮತ್ ನಮ್ದ ಹಳೇದನ್ನ ಮುಂದ್ಕೊಂಡು ಹೋದಂಗನೂ ಆಗ್ತೈತಿ.
3: ಹೌದ್ರಿ, ಕಾಲ್ ಕಾಲಕ್ಕ ಅವ್ರ ಸಲಹೆಗಳು ನಮಗ್ ಸಿಗ್ಬೇಕು ನೋಡ್ರಿ.
1: ಅದೇನ ಹೇಳ್ತಾರಲ್ಲಿ, ಅನುಭವದೊಳಗ ಅಮೃತತ್ವ ಇರ್ತಿತ್ತಂತ. ಅವ್ರ ಮಾತುಗಳು ಅಂದ್ರ ಅಮೃತದ ಖಣಿ ಇದ್ದಂಗ ನೋಡ್ರಿ. ಅದಕ್ಕ ಈಗ ಮುಂದ ಎಂದೆಂದಿಗೂ ಹಿರಿಯರ ಸಲಹೆ ಬೇಕಬೇಕು ನೋಡ್ರಿ.
2: ಹೌದ್ರಿ, ಹಿರಿಯರ್ ಅಂದ್ರ ಮನೆತನದ ಬೆಲುಬು ಇದ್ದಂಗ ನೋಡ್ರಿ. ಸುಖ ದುಃಖದೊಳಗ ಎಲ್ಲಾ ಅವರು ನಮ್ಗ ಸಾಥ್ ಕೊಡ್ತಾರ, ದುಃಖಕ್ಕ ಧೈರ್ಯ ಕೊಡ್ತಾರ. ಹಿರಿಯರ್ ಇದ್ದ ಮನಿ ಜೇಡಿಗೂಡಿ ನಂಗ ಒಗ್ಗಟ್ಟಾಗ್ತೈತಿ ನೋಡ್ರಿ. ಬೇಕೇ ಬೇಕು ಮನೆಗೆ ಹಿರಿಯರು, ಬೇಕೇ ಬೇಕು. ಎಷ್ಟು ಚಂದ ಚಲೋ ಅನಸ್ತು ನೋಡ್ರಿ, ಎಲ್ಲಾರು ತಮ್ ತಮ್ಮ ವಿಚಾರಗಳನ್ನ ಪರಸ್ಪರ ಹಂಚ್ಕೊಂಡ್ ಮಾತಾಡಿದ್ದು. ಹಿಂಗ ಮತ್ ಕೊಡೋಣಂತಲ್ಲ.
4: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಹುಬ್ಬಳ್ಳಿಯ ಲಿಂಗರಾಜನಗರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ನಂದಾ ನವಲಗುಂದ್, ಶ್ರೀಮತಿ ಉಮಾ ಅಕ್ಕೂರ್, ಶ್ರೀಮತಿ ನಾಗರತ್ನ ಭೋಸಲೆ ಹಾಗೂ ಶ್ರೀಮತಿ ಉಮಾ ಅಣ್ಣಿಗೇರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
5: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಉಡಿಆರ್ಎಂ ತರಂಗ ಅಂದರೆ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30:30.
6: ಹಲೋ
7: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
6: ಮತ್ತೆ
7: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
6: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
8: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
7: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
8: ಸರ್, 2 ಲಕ್ಷ
9: ಏನಾಯ್ತಪ್ಪ?

0: ಮಗಳೇ ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ
0: ಕಟ್ ಮಾಡಿದ್ರು.
2: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
2: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಶ್ರೀನಿವಾಸ್ ಅರ್ಕಾ ಅವರೇ ನಮಸ್ಕಾರ.
3: ನಮಸ್ಕಾರ. ನಮಸ್ಕಾರ.
2: ತಾವು ಈ ದಿವಸ ಒತ್ತಡ ನಿರ್ವಹಣೆ ಮತ್ತೆ ಇದಕ್ಕೆ ಯೋಗ ಯಾವ ರೀತಿ ಸಹಕಾರಿ ಮತ್ತೆ ಭಾರತೀಯರ ಒಂದು ಪರಿಕಲ್ಪನೆ ಏನು ಈ ವಿಚಾರವಾಗಿ ವಿವರವಾಗಿ ಮಾತನಾಡಬೇಕು. ಈಗ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಒತ್ತಡ ನಿರ್ವಹಣೆಯನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಲಾಗಿದೆ, ಅದನ್ನು ಹೇಗೆ ಮಾಡಬಹುದು ಅಂತೀರಿ?
3: ನಾನು ಬಹಳಷ್ಟು ದೇಶಗಳನ್ನು ಸಂಚಾರ ಮಾಡಿದ್ದೀನಿ. ನಾನು ಗಮನಿಸಿರೋ ಪ್ರಕಾರವಾಗಿ ಈ ಸ್ಟ್ರೆಸ್ ಅಂತ ಇದೆಯಲ್ಲ, ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಒತ್ತಡ, ಮಾನಸಿಕ ಒತ್ತಡ, ಇದೆಲ್ಲನೂ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚು ನೋಡಿದ್ದೀನಿ. ನಮ್ಮ ದೇಶಗಳಲ್ಲಿ ಅಷ್ಟೊಂದು ಇಲ್ಲ. ಆದರೆ ಇತ್ತೀಚೆಗೆ ಪಾಶ್ಚಿಮಾತ್ಯ ರೀತಿಯ ಎಷ್ಟೋ ಜೀವನ

0: ಶೈಲಿಯನ್ನ ನಾವು ಅಳವಡಿಸ್ಕೊಂಡಿರೋದ್ರಿಂದ ಇಲ್ಲಿ ಕೂಡ ಸ್ಟ್ರೆಸ್ ಅನ್ನೋದು ಶುರುವಾಗ್ತಾ ಇದೆ.
1: ಬರ್ತಾ ಭಾರತೀಯ ಜೀವನ ಪದ್ಧತಿಯಲ್ಲಿ ಒತ್ತಡ
0: ಇಲ್ಲ, ನಿಜವಾಗ್ಲೂ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯೋಚನೆ ಇರುತ್ತೆ ಅವ್ರಿಗೆ ಜವಾಬ್ದಾರಿಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತೆಲ್ಲಾನು. ಆದ್ರೆ ಒತ್ತಡ ಅಂತ ಖಂಡಿತವಾಗ್ಲೂ ಆ ತರ ಇಲ್ಲ. ಆ ಒತ್ತಡನ ಒಳ್ಳೇದಕ್ಕೆ ಬಳಸ್ಕೊಳ್ತಾರೆ, ಕನ್ವರ್ಷನ್ ಮಾಡಿಕೊಂಡು ಇದೇ ಒತ್ತಡನೇ ಒಂದು ಮೋಟಿವೇಶನ್ ಮಾಡ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಆ ತರ. ಮತ್ತು ಇಲ್ಲಿಯ ಜನ ಜೀವನದ ಒಂದು ಪದ್ಧತಿ ಎಷ್ಟು ಕಲರ್ಫುಲ್ ಆಗಿದೆ, ಎಕ್ಸೈಟಿಂಗ್ ಆಗಿದೆ ಅಂದ್ರೆ ವರ್ಣರಂಜಿತವಾಗಿದೆ. ಇಲ್ಲಿ ಯಾರೊಬ್ಬನು ಡಿಪ್ರೆಷನ್ ಅನ್ನೋ ಶಬ್ದನೂ ಇಲ್ಲಿ ಇರಲಿಲ್ಲ. ಹಿಂದೆ ನೀವು ಚಿಕ್ಕವರಾಗಿದ್ದಾಗೆಲ್ಲ ನೋಡಿದ್ರೆ ಆ ಶಬ್ದಗಳು ನಾವು ಕೇಳಿಲ್ಲ. ಡಿಪ್ರೆಷನ್ ಇಂಗ್ಲಿಷಲ್ಲಿ ಗೊತ್ತಿದೆ, ನಾವು ಸಾಮಾನ್ಯವಾದ ಅರ್ಥ ಈ ಸೈಕಲಾಜಿಕಲಿ ನ್ಯೂರಲಾಜಿಕಲಿ ಅದು ಗೊತ್ತಿಲ್ಲ ಡಿಪ್ರೆಷನ್ ಅನ್ನೋದು ಬರುತ್ತೆ ಅಂತ. ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬಾ ಇದೆ, ಯಾಕಂದ್ರೆ ಇಲ್ಲಿ ಮೋಡ ಕವಿದು ಇರುತ್ತೆ, ವಿಂಟರ್ ಸೀಸನ್ಸ್ ಡಲ್ ಆಗಿರುತ್ತೆ, ಸೂರ್ಯನೇ ಕಾಣಲ್ಲ ಎಷ್ಟೋ. ಇಲ್ಲಿ ಪ್ರತಿನಿತ್ಯ ಆದ್ರೂ ಲಾರ್ಜ್ಲಿ ಎಷ್ಟೋ ಸೂರ್ಯ ದರ್ಶನ ಆಗೇ ಆಗುತ್ತೆ ಬೆಳಗಾದ್ರೆ. ಆ ಉದ್ದೇಶದ ಮೇಲೇನೆ ಅವರು ಸೂರ್ಯನ ನಮಸ್ಕಾರ ಮಾಡೋದು ಎಲ್ಲಾನು ಯೋಗಶಾಸ್ತ್ರದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯ ಇದ್ದೇ ಇದ್ದಾನೆ ಅಂತ, ಇಲ್ಲ ಸುಮ್ಸನೆ ಹೆಂಗೆ ನಮಸ್ಕಾರ ಮಾಡೋಕ್ಕಾಗುತ್ತೆ, ಸೂರ್ಯನೇ ನೋಡ್ದೇನೆ ನೋಡಿ. ಅಷ್ಟೊಂದು ನಮ್ಮ ಭರವಸೆ ಇಲ್ಲಿ ವೆದರ್ ಚೆನ್ನಾಗಿದೆ ಅಂತ. ಟ್ರಾಪಿಕಲ್ ವೆದರು ಎಲ್ಲನೂ ಏನು ಜಾಕ್ಯ ಪಕ್ಷಿಗಳು ಎದ್ದು ಚಿಲಿಪಿಲಿ ಗಾನ ಮಾಡಿಕೊಂಡು ಎಲ್ಲ ಎಕ್ಸೈಟಿಂಗ್ ಆಗಿ ಒಳ್ಳೆ ಮ್ಯೂಸಿಕಲ್ ಪಾರ್ಟಿ ಮಾಡ್ದಂಗೆ ಮಾಡ್ತಾರೆ ಬೆಳಿಗ್ಗೆನೆ ಪಕ್ಷಿಗಳು ಎದ್ದೇಳ್ಸಕ್ಕೆ. ಸೊ ಹೀಗಾಗ್ಬಿಟ್ಟು ನಮಗೆ ಮತ್ತು ಇನ್ನೊಂದು ರಸ್ತೆಯಲ್ಲಿ ಜನಗಳು ಸಿಗ್ತಾನೆ ಇರ್ತಾರೆ, ಯಾರೋ ಪರಿಚಯದವ್ರು ಸಿಗ್ತಾರೆ, ಯಾಕಪ್ಪ ಒಂಥರ ಇದೆಯಾ ಅಂತಾರೆ, ಅವ್ರಿಗೆ ಟೀ ಕುಡಿಯೋಣ ಕಾಫಿ ಕುಡಿಯೋಣ ಬಂತನೋ ಏನೋ ಮಾಡಿ ಮನೋರಂಜನೆ ತಂದು ಅವನಿಗೆ ಸರ್ ಮಾಡ್ಬಿಡ್ತೀವಿ ನಾವೆಲ್ಲಾನು ಒಬ್ರಿಗೊಬ್ಬ ಸಹಾಯ ಮಾಡ್ಕೊಂಡು.
1: ಯಾವಾಗ ನಾವು ಪಾಶ್ಚಾತ್ಯ ಚಿಂತನೆಗಳನ್ನ ನಮ್ಮಲ್ಲಿಗೆ ತಂದು ಆಗ ಒತ್ತಡ ಶುರುವಾಯಿತು.
0: ಪಾಲು ಅದು ತಪ್ಪು ಸರಿ ಅನ್ನೋದು ವಿವರಣೆ ಇಲ್ಲ. ಇಲ್ಲಿ ಅಲ್ಲಿಯ ಪದ್ಧತಿಗಳು ತಂದಿದ್ದಾಗ ಅದ್ರ ಜೊತೆಯಲ್ಲಿ ಪ್ಯಾಕೇಜ್ ಎಲ್ಲ ಬರುತ್ತಲ್ಲ, ಅಲ್ಲಿ ಜೀವನ ಶೈಲಿ, ಅಲ್ಲಿ ಪದ್ಧತಿಗಳು, ಅಲ್ಲಿ ಆಚಾರ ವಿಚಾರಗಳು, ತಪ್ಪಿಲ್ಲ ಮಾಡರ್ನೈಸೇಷನ್ ಹೆಸರಲ್ಲಿ, ಅಡ್ವಾನ್ಸ್ಮೆಂಟ್ ಹೆಸರಲ್ಲಿ, ಟೆಕ್ನಾಲಜಿಕಲ್ ಹೆಸರಲ್ಲಿ ತಂದಿವಲ್ಲ, ಅದ್ರ ಪ್ಯಾಕೇಜ್ ಬರುತ್ತಲ್ಲ. ಇದೆಲ್ಲನೂ ಡಿಪ್ರೆಷನ್, ಪ್ರೆಷರ್, ಸ್ಟ್ರೆಸ್ ಎಲ್ಲ ತಗೊಳ್ಳೇಬೇಕಲ್ವಾ? ಆಗಿದೆ, ಆಗ್ಬಾರ್ದು
1: ಅಂದ್ರೆ ಅದೊಂದು ತಗೊಂಡ್ರೆ ಇದು ಫ್ರೀ ಅಂತ.
0: ಫ್ರೀ ಅಂತ, ಎಕ್ಸಾಕ್ಟ್ಲಿ, ಬೈ ಒನ್ ಗೆಟ್ ಟು ಫ್ರೀ ಅನ್ನೋ ತರ ಬಂದಿದೆ. ಸೊ ಇಲ್ಲಿ ಏನಂದ್ರೆ ಯೋಗ ಬೇರೆ ನಮಗೆ ದೊಡ್ಡ ಕೊಡುಗೆ ಅಲ್ವಾ, ಎಂತ ದಿವ್ಯವಾದ ಕೊಡುಗೆ ಯೋಗ ಅಂದ್ರೆ. ನಾನ್ ನೆಸೆಸರಿಲಿ ಪಾಪ ಸಿಸ್ಟಮ್ಯಾಟಿಕ್ ಆಗೇನೆ ಕಲ್ತ್ರೆ ಒಳ್ಳೇದು, ಕಲಿಯಕ್ ಆಗದೆ ಇದ್ರು ಯೋಗ ಮಾಡ್ಬೋದು, ತಿಳಿದೇನೂ ಯೋಗ ಮಾಡೋರು ಇದಾರೆ, ಗೊತ್ತೇ ಇಲ್ಲ ಯೋಗ ಮಾಡೋದು ಯೋಗ ಅಂದ್ರೆ ಏನು ಅಂತ. ಆದ್ರೆ ಯೋಗನ ಮಾಡ್ತಾರೆ. ಉದಾಹರಣೆಗೆ ಪ್ರಾಣಿಗಳು ನೋಡಿ, ಬೆಳಿಗ್ಗೆ ಅಂದ್ರೆ ಎಷ್ಟು ಚೆನ್ನಾಗಿ ಕೈಯೆಲ್ಲ ಉದ್ದ ಮಾಡ್ಕೊಂಡು ಶ್ವಾನದಿಂದ ಹಿಡಿದು ಮಾರ್ಜಾಲದಿಂದ ಹಿಡಿದು ಎಲ್ಲಾ ಪ್ರಾಣಿಗಳನ್ನು, ಹಕ್ಕಿ ಪಕ್ಷಿಗಳು ಕೂಡ ಯೋಗ ಮಾಡ್ತವೆ. ನೀಟ್ ಕತ್ತನ ಆ ಕಡೆ ತಿರುಗಿಸೋದು, ಈ ಕಡೆ ತಿರುಗಿಸೋದು, ಕಮಸಿ ಚೆನ್ನಾಗಿ ಒಂದು ಕೊಕ್ಕೆಲ್ಲ ಸರಿ ಮಾಡ್ಕೊಳ್ಳೋದು, ಎಲ್ಲ ರೆಕ್ಕೆಗಳನ್ನ ತೆಗೆದು ಪಡ ಪಡ ಅಂತ ಬಡಿಯೋದು, ವಾರ್ಮ್ ಅಪ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಪ್ರಾಣಿಗಳಲ್ಲಿ ಇದೆ ಚೆನ್ನಾಗಿವೆ ಇದೆ ಪದ್ಧತಿಗಳು. ಹಾಗೆ ನಾವು ಕೂಡ ನ್ಯಾಚುರಲ್ ಆಗಿನೇ ಸ್ಟ್ರೆಚ್ ಮಾಡ್ತೀವಲ್ಲ, ಕೆಲವು ಸರಿ ಹಾಸಿಗೆಯಲ್ಲಿ ಎದ್ದೇಳುವಾಗಲೇ ಸ್ಟ್ರೆಚಿಂಗ್ ಮಾಡೋ ಒಂದು ಆಕ್ಷನ್ ಹೋಗ್ತೀವಿ ನಾವು. ಮಾಡುವಾಗ ತುಂಬಾ ಚೆನ್ನಾಗಿ ಮಾಡ್ಬಿಡ್ಬೇಕು, ಅದೇನು ಅರ್ಧಂಬರ್ಧ ಮಾಡಬಾರ್ದು ಸ್ಟ್ರೆಚಿಂಗ್, ಅಲ್ಲಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಈ ಕಡೆ ಒತ್ತಡದಲ್ಲೂ ಸೇರ್ಕೊಂಡಾಗಲಿಲ್ಲ ಆಗ್ಲಿಲ್ಲ, ರಿಲೀಫಲ್ಲೂ ಸೇರ್ಕೊಂಡಂಗಾಗ್ಲಿಲ್ಲ. ಅದಕ್ಕೋಸ್ಕರ ಮಾಡೋದನ್ನ ಮನಸಾರೆ ಸಂಪೂರ್ಣವಾಗಿ ಆಕಳಿಸ್ಬೇಕು ಅಂದ್ರೆ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಕಷ್ಟಪಟ್ಟುಕೊಂಡು ಯಾರೋ ಇದಾರೆ ಅಂತ ಆಕಳಿಸೋದು ಒಂದಲ್ವಾ. ಆಮೇಲೆ ಆಕಳಿಸ್ಬೇಡಣ ಹೋಗ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಕಳಿಸ್ದಾಗ ಮನೆಯಲ್ಲಿ ಇದ್ದೀನಿ ಅಂತ ಅನ್ಕೊಂಡು. ಹಾಗೇನೆ ಏನಾದ್ರೂ ನಕ್ಕರು ಅಷ್ಟೇನೆ ಆನಂದವನ್ನ ಕೊಡ್ಬೇಕು, ಮನಸಾರೆ ನಗಬೇಕು. ಯಾರೋ ಒಬ್ಬ ಉಚ್ಚಾರವನ್ನ ಆಗ್ತಾ ಇದ್ದಾನೆ ಅಂತ ಅನ್ಕೊಂಡು ಅನ್ಕೊಳ್ಳಿ, ಅವ್ರಿಗೆ ಅರ್ಥ ಗೊತ್ತಿಲ್ಲ, ನಿಮಗ್ ಗೊತ್ತು ಅರ್ಥ ಯಾಕೆ ನಗ್ತಾ ಇದ್ದೀರಾ ಅಂತ. ಜನಗಳು ಮೆಚ್ಚೋಕೆ ಪ್ರಯತ್ನ ಪಡೋದೇ ಒಂದ್ ದೊಡ್ಡ ಸ್ಟ್ರೆಸ್, ಅದನ್ನ ಆರ್ಟಿಫಿಷಿಯಲ್ ಆಗಿ ಮೆಚ್ಚಕ್ಕೆ ಈ ಜಗತ್ತಲ್ಲಿ ಯಾಕೆ ಮೆಚ್ಕೋಬೇಕು ನಮ್ಮನ್ನ ಅಂತ, ನಮ್ಗೆ ಯಾಕೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅಂತ. ನಾವ್ ಹೇಗಿರ್ಬೇಕು ಹಾಗಿರ್ಬೇಕು, ಅವ್ರ ಹೇಗಿದ್ದಾರೆ ಅವ್ರಾಗಿದ್ದಾರೆ. ಸೊ ನಮ್ಮನ್ನ ನಾವು ಒಪ್ಕೊಳ್ಬೇಕು ತುಂಬಾ ಚೆನ್ನಾಗಿ, ಒಪ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ಬೆಳಿತೀವಿ. ಇಲ್ಲಿ ಯೋಗದಕ್ಕೆ ವಾಪಸ್ ಬರ್ತಾ ನಾವು ಯೋಗದಲ್ಲಿ ಒಂದು ಈ ಪ್ರಶ್ನೆಗೆ ಉತ್ತರ ಮುಗಿಸ್ತಾ, ಯೋಗದಲ್ಲಿ ಆತ್ಮಪೂರ್ವಕವಾಗಿ, ಪ್ರಜ್ಞಾಪೂರ್ವಕವಾಗಿ, ಭಾವಾತ್ಮಕವಾಗಿ ಕೂಡ ಸರ್ವತೋಮುಖವಾಗಿ ಒಳಗಡೆ ಹಿಡಿದು ಯೋಗದ ಒಂದು ಏನೇನು ಆಸನಗಳನ್ನ ಇಟ್ಟಿದಾರೋ ಅದನ್ನ ಶ್ರದ್ಧೆಯಿಂದ ಅರ್ಥವನ್ನು ಕೂಡ ಚೆನ್ನಾಗಿ ಸವಿತಾ ಆನಂದವಾಗಿ ಮನಸ್ಸನ್ನ ಮುಂದೆ ಬಿಟ್ಬಿಟ್ಟು ಆಮೇಲೆ ಶರೀರ ಅದನ್ನ ಫಾಲೋ ಮಾಡಬೇಕು. ಇಲ್ಲದೆ ಕೆಲವು ಆಸನಗಳು ಹಾಕಕ್ ಆಗದೇ ಇಲ್ಲ, ಅದು ಮನಸ್ಸು ಮುಂದೆ ಹೊರಟೋಗ್ಬಿಡ್ಬೇಕು, ಕಲ್ಪಿಸ್ಕೋಬೇಕು. ಇದು ಮಾಡ್ಬಿಟ್ಟಿದ್ದೀನಿ ನಾನಾಗ್ಲೇ, ಮುಂದೆ ಹೊರಟೋಗಿದೆ ಇದು, ನನ್ನ ಕೈ ಕಾಲು ಯಾವ ರೀತಿ ಇರಬೇಕು ಅಂತ ಅನ್ನೋದು ಮನಸ್ಸಲ್ಲಿ ಬರಬೇಕು. ಶ್ರದ್ಧೆಯ ಲಭತೆ ಜ್ಞಾನಂ, ಶ್ರದ್ಧೆ ಒಂದು ಇಟ್ಕೊಂಡು ಎಲ್ಲವೂ ಆಗುತ್ತೆ. ಅದಕ್ಕೋಸ್ಕರವಾಗಿ ಅದು ಸ್ಟ್ರೆಸ್ ಎಲ್ಲಾನು ಓಡೋಗ್ಬಿಡುತ್ತೆ. ಈಗ ರಿಂಕಲ್ಸ್ ಆಗಿದ್ರೆ ಶರ್ಟ್ ಅನ್ನ ಅಥವಾ ಟ್ರೌಸರ್ ನಾವು ಐರನ್ ಮಾಡಲ್ವಾ, ಐರನ್ ಮಾಡಿದ ತಕ್ಷಣ ರಿಂಕಲ್ಸ್ ಎಲ್ಲ ಹೊರಟೋಗಲ್ವಾ. ಹಾಗೇನೆ ಇದನ್ನು ಈ ರಿಂಕಲ್ಸ್ ಅನ್ನು ಕಳಿಸ್ಬೇಕು, ಒತ್ತಡದ ರಿಂಕಲ್ಸ್ ಅಂದ್ರೆ ಐರನ್ ಮಾಡ್ಬೇಕು ಅಂದ್ರೆ ಸ್ಟ್ರೆಚ್ ಮಾಡ್ಬಿಡ್ಬೇಕು. ಅದಕ್ಕೆ ನೋಡಿ ಬಿಸಿನೀರು ಹಾಕೊಂಡಾಗ ಖುಷಿ ಆಗುತ್ತೆ ನಮಗೆ ಸ್ಟ್ರೆಸ್ ಇದ್ದಾಗ. ಆಮೇಲೆ ಆಕಾಶ ನೋಡಿದ್ರೆ ಸ್ಟ್ರೆಸ್ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಹಾಡು ಹೇಳಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಒಂದು ಡ್ರಾಯಿಂಗ್ ಬರೆದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆಮೇಲೆ ಇದು ಒಂದು ಗಾರ್ಡನ್ ಮಾಡ್ಬೋದು, ಅಡುಗೆ ಹೊಸದಾಗಿ ಮಾಡ್ತೀನಿ ನಾನೇನೆ ಇವತ್ತು ಅಂತ ಅಂದ್ರೆ ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಅವ್ರು ಒಳ್ಳೆ ಸ್ನೇಹಿತರಿದ್ರೆ ಒಂದು ನಮ್ಗೆ ಉತ್ತೇಜನ ಕೊಡ್ತಾರಲ್ಲ, ಸಕಾರಾತ್ಮಕವಾಗಿ ನಮ್ಮನ್ನು ನೋಡ್ತಾರಲ್ಲ, ಅವ್ರ ಹತ್ರ ಮಾತಾಡಿದ್ರು ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಎಷ್ಟು ವಿಧಾನ ಇದೆ ಗೊತ್ತಾ, ನಿಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಾಕು ಸ್ಟ್ರೆಸ್ ಹೊರಟೋಗುತ್ತೆ. ಲೊಕೇಶನ್ ಚೇಂಜ್ ಮಾಡಿ, ಕುಳಿತಿರೋದನ್ನ ಬೇರೆ ಚೇರಲ್ಲಿ ಕುಳಿತುಕೊಳ್ಳಿ ನೋಡಿ, ಸ್ಟ್ರೆಸ್ ತಕ್ಷಣ ಕಡಿಮೆ ಆಗದೆ ಇದ್ರೆ ಕೇಳಿ ನನಗೆ. ಹಾಗೆ ಚೇಂಜ್ ಬೇಕು, ಆ ಚೇಂಜ್ಗೋಸ್ಕರವಾಗಿ ಯೋಗಾಭ್ಯಾಸ ಮಾಡಿದ್ರೆ ಖಂಡಿತ ಸ್ಟ್ರೆಸ್ ಕಡಿಮೆ ಆಗುತ್ತೆ.

0: ಮೇನು ನಿರ್ನಾಮ ಆಗ್ಬಿಡುತ್ತೆ ಸ್ಟ್ರೆಸ್ಸು. ಆದರೆ ಬೇಕು, ಸ್ಟ್ರೆಸ್ಸು ಬರ್ತಾ ಇರ್ಬೇಕು ಅವಾಗವಾಗ, ಅದು ಮಾಮೂಲಿ. ಅದು ಒಂದೇ ಸರಿ ಮನೆ ಕ್ಲೀನ್ ಮಾಡಿಬಿಡ್ತೀನಿ, ನನ್ನ ಬರ್ತ್ಡೇಗೆ ಒಂದೇ ಸರಿ ಮಾಡೋದು ಮನೆ ಕ್ಲೀನು ಅನ್ನೋಕ್ಕಾಗಲ್ಲ, ದಿನ ಮಾಡ್ತಾ ಇರ್ಬೇಕಲ್ಲ. ಹಾಗೆ ದಿನ ಶವರ್ ತಗೊಂಡಾಗೆ ಇದು ಕೂಡ ದಿನ ಯೋಗಾಭ್ಯಾಸ ಇಟ್ಕೊಂಡ್ರೆ ಅವನು ತುಂಬ ಬಹಳ ದೀರ್ಘಕಾಲವಾಗಿ ಆನಂದಮಯವಾಗಿ ಆರೋಗ್ಯವಂತನಾಗಿ ಮನಸ್ಸನ್ನು ಪ್ರಫುಲ್ಲವಾಗಿ ಇಟ್ಕೊಂಡು ಜೀವನ.
1: ಒಂದಷ್ಟು ಒತ್ತಡ ಇರಬೇಕು ಅಂತ
0: ಇರಬೇಕು, ಕಂಡ್ಲೇಬೇಕು. ಅದು ಹೆಲ್ದಿ ಒತ್ತಡ, ಆರೋಗ್ಯದಾಯಕವಾದಂಥ ಒತ್ತಡ ಇರುತ್ತೆ ಅಂತ ಹೇಳಿದ್ನಲ್ಲ. ಅದರಿಂದ ನಮಗೆ ಒಂದು ಪ್ರಚೋದನೆ ಸಿಗುತ್ತೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಬಿಟ್ಟು. ಅದನ್ನು ಜಾಸ್ತಿ ಮಾಡಿಕೊಂಡ್ರೆ ಕೌಂಟರ್ ಎಫೆಕ್ಟ್ ಆಗುತ್ತೆ, ಬೇರೆ ತರ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ, ಜಾಸ್ತಿ ಆಯ್ತು ಉತ್ತರ.
1: ಹೃದಯದಲ್ಲಿ ಕನಿಷ್ಠ ಒತ್ತಡ ಇರಲೇಬೇಕು,
0: ಇರಲೇಬೇಕು. ನಿಮ್ಗೆ ನೋಡಿ,
1: ಎಕ್ಸಾಕ್ಟ್ಲಿ ಅಲ್ವಾ, ಮನುಷ್ಯ ಬದುಕಿರಕ್ಕೆ
0: ಸಾಧ್ಯನೇ ಇಲ್ಲ. ಎಕ್ಸಾಕ್ಟ್ಲಿ, ಬ್ಲಡ್ ಪ್ರೆಷರ್ ಫಾರ್ ಎಕ್ಸಾಂಪಲ್ ಅದ್ರಲ್ಲೂ ಒಂದೊಂದು ಲೆವೆಲ್ ಇರಬೇಕು.
1: ಈಗ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಗದ ಮೂಲಕನೇ ಮಾಡ್ತೀನಿ ಅಂದ್ರೆ ಇದಕ್ಕೆ ಅಂತಲೇ ಪ್ರತ್ಯೇಕವಾದ ಆಸನ ಇರುತ್ತಾ ಅಥವಾ
0: ಇರುತ್ತೆ? ಶವಾಸನ ಅಂತ ಹೇಳ್ತಾರಲ್ಲ ಯೋಗ ನಿದ್ರ ಅಂತ, ಅದನ್ನ ಮಾಡಿದ್ರೇನೆ ಎಲ್ಲ ಸುಮಾರು ಹೊರಟೋಗ್ಬಿಡುತ್ತೆ.
1: ಶವಾಸನ ಮಾಡೋದು ಆಸನದ ಕೊನೆ
0: ಕೊನೆ ಕೊನೆ ಅಂತದಲ್ಲ, ಅಲ್ಲೇ ಫೈನಲ್.
1: ಮೊದಲಿಗೆ ಮಾಡಕ್ಕಾಗಲ್ಲ,
0: ಮೊದಲೇ ಸ್ಟ್ರೆಚ್ಗಳು ಮಾಡ್ಕೊಂಡು ಹೋಗ್ತಾರಲ್ಲ, ಎಷ್ಟು ಬೇಸಿಕ್ ಆಗೆಲ್ಲನು, ಎಷ್ಟು ಸೂರ್ಯ ನಮಸ್ಕಾರನೇ ಸಾಕು ಅವರೆಲ್ಲನು. ಇನ್ನು ಬೇಕಾದಷ್ಟು ಆಸನಗಳಿವೆ, ಗೋಮುಖಾಸನ, ವೃಶ್ಚಿಕಾಸನ, ಮಯೂರಾಸನ, ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಅದೆಲ್ಲ ಪ್ರೊಫೆಷನಲ್ ಆಗಿ ಅದೇನೇ ವೃತ್ತಿಯಾಗಿ ಇಟ್ಕೊಂಡ್ಬಿಡ್ತಾರಲ್ಲ, ಇದೇ ನನ್ನ ಜೀವನ ಅಂತ ಆವಾಗ ಅವರೆಲ್ಲ ಕಲಿಬೇಕು. ಕೆಲವರಿಗೆ ಪಾಪ ಎಷ್ಟೋ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ, ಆಸನಗಳೆಲ್ಲ ಹಾಕಕ್ಕಾಗಲ್ಲ. ಇದೇ ಸಾಕು, ಸೂರ್ಯ ನಮಸ್ಕಾರ ಮಾಡಿದ್ರೇನೆ ಸುಮಾರು ಎಲ್ಲ ಹೊರಟೋಗುತ್ತೆ. ಎಲ್ಲ ಆಸನಗಳ ಒಂದು ಸಾರಾಂಶ ಸೂರ್ಯ ನಮಸ್ಕಾರದಲ್ಲಿದೆ, ಖಂಡಿತ ಎಲ್ಲ ಯೋಗಿಗಳು ಒಪ್ಕೊಳ್ತಾರೆ ಇದನ್ನ ನಿಜ ಅಂತ. ಹಾಗೆ
1: ಅಲ್ಲ, ನೀವು ಕಂಡುಕೊಂಡ ಹಾಗೆ ಈಗ ಗೃಹಿಣಿಯರಿಗಾಗ್ಬೋದು, ವಯಸ್ಸಾದವ್ರಿಗಾಗ್ಬೋದು, ಜನಸಾಮಾನ್ಯರಿಗೆ ಇದನ್ನೇನು ದೊಡ್ಡ ಸಾಧನೆ ಅಂತ ಭಾವಿಸ್ತಲ್ಲ, ಬರೀ ನಾನು ಆಸನಗಳನ್ನ ಮಾಡಿಕೊಂಡು ಶವಾಸನ ಮಾಡಿ ಒಂದು ಏನು ಒತ್ತಡ ನಿರ್ವಹಣೆ ಮಾಡ್ಕೋತೀನಪ್ಪ ಅನ್ನೋರಿಗೆ ಸ್ಪೆಸಿಫಿಕ್ ಆಗಿ ಇಂತಹ ಆಸನ ಅಂತ ಏನಾದ್ರು ಇದೆಯಾ?
0: ಇಲ್ಲ, ಇದು ಒಂದು ಬಹಳ ಅದ್ಭುತವಾಗಿದೆ. ಏನಂದ್ರೆ ಒಂದು ಕಡೆ ಕುಳಿತುಕೊಳ್ತೀವಲ್ಲ ಫಸ್ಟ್ ಒಂದೇ ಮನಸ್ಸು ಹಾಗೆ ಕುಳಿತುಕೋಬೇಕು, ನಾನು ಒಬ್ಬನೇ ಇರಬೇಕು ಅಂತ ಅಂದಾಗ್ಲೇನೆ ಎಷ್ಟೋ ರಿಲೀಫ್ ಆಗ್ಬಿಡುತ್ತೆ. ದೀರ್ಘ ಶ್ವಾಸ ತೆಗೆದುಕೊಂಡ್ರೆ ರಿಲೀಫ್ ಆಗ್ಬಿಡುತ್ತೆ, ಹಾಗೆಲ್ಲ ಇದೆ. ಇನ್ನೊಂದು ಏನ್ ಗೊತ್ತೆ, ಅದ್ಭುತವಾದದ್ದು ಈ ಯೋಗಾಸನಗಳು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಪತಂಜಲಿ ಮಹರ್ಷಿಗಳು ಇದಕ್ಕೆ ಪ್ರಪಂಚಕ್ಕೆ ಮಾನವ ಕಲ್ಯಾಣಕ್ಕೋಸ್ಕರವಾಗಿ, ಅದು ಏನೇ ಮಾಡಿದ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಾವಿಕವಾಗಿನೇ ಅದನ್ನೆಲ್ಲ ಮಾಡ್ತಾನೆ ಅಂತ. ನೋಡಿ, ಪ್ರಾಣಿಗಳನ್ನ ಇಮಿಟೇಟ್ ಮಾಡೋದೇನೆ ಆಸನಗಳು. ಮತ್ಸ್ಯಾಸನ ಉದಾಹರಣೆಗೆ, ಪ್ರಾಣಿ ಹೆಸರು, ಪ್ರಾಣಿಗಳನ್ನ ಇಮಿಟೇಟ್ ಮಾಡಿದ್ರೆ ಸಾಕು ಅನ್ನೋದು ಕಾನ್ಸೆಪ್ಟ್. ಮತ್ತು ಅವರವರ ಶರೀರಕ್ಕೆ ತಕ್ಕಂತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕೈ ಸ್ಟ್ರೆಚ್ ಮಾಡ್ಬೋದು, ಯಾವ ತರ ಬೆಂಡ್ ಮಾಡ್ಬೋದು ಶರೀರವನ್ನ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನಗೆ ಇಷ್ಟೇ ನನ್ನ ಸಾಮರ್ಥ್ಯ ಇರೋದು, ಇದು ಕರೆಕ್ಟ್ ಆಗಿದೆ, ಇದಕ್ಕಿಂತ ಮುಂಚೆ ಮುಂದಕ್ಕೆ ಹೋದ್ರೆ ಡ್ಯಾಮೇಜ್ ಆಗ್ಬೋದು, ಹರ್ಟ್ ಆಗ್ಬೋದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈಗ ನೋಡಿ, ಕುಳಿತುಕೊಳ್ಳಕ್ ಹೇಳಿ ನೆಲದ ಮೇಲೆ ತುಂಬಾ ಕಷ್ಟಪಡೋರು ಇದ್ದಾರೆ, ಆದ್ರೆ ಕೊನೆ ಕುಳಿತುಕೊಳ್ಳಬೇಕು ಅಂದ್ರೆ ಅದು ಯಾವುದೋ ಒಂದು ಭಂಗಿ ಹುಡುಕ್ತಾರೆ, ಆ ಕರೆಕ್ಟ್ ಆಗಿರುತ್ತೆ ಅವ್ರಿಗೆ, ಅವ್ರಿಗೆ ಮಾತ್ರ ಸೂಟು. ನೀವು ಅದನ್ನ ಫಾಲೋ ಮಾಡಕ್ ಹೋದ್ರೆ ನಿಮಗೆ ನೋವಾಗುತ್ತೆ ಆತರ ಕುಳಿತುಕೊಂಡ್ರೆ. ಇಂಟ್ರೆಸ್ಟಿಂಗ್ ಇದೆ ಇದೆಲ್ಲಾನು. ಅದಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ನಮ್ಮ ಬಾಡಿಗೂ ಸ್ವಲ್ಪ ಮಾತಾಡಿಸ್ಕೊಂಡು ಏನ್ ಬೇಕು ನಿನಗೆ ಅಂತ ಕೇಳ್ಕೊಂಡು ನಡ್ಕೊಳ್ಳೋ ತರ ಮಾಡ್ಬಿಟ್ರೆ ಸಾಕು. ಈಗ ನೀರು ಕುಡಿತೀವಿ ಎಷ್ಟು ಕುಡಿಬೇಕು ನಮ್ಗೆ ಗೊತ್ತು, ಎಷ್ಟೊತ್ತು ಒಂದ್ ಕಡೆ ಕುಳಿತುಕೋಬೇಕು ಗೊತ್ತಿದೆ, ಎಷ್ಟು ಮಾತಾಡಬೇಕು ಗೊತ್ತಿದೆ, ಎಲ್ಲಾನು ಕಾನ್ಶಿಯನ್ಸ್ ಒಳಗಡೆ ಪ್ರಜ್ಞೆ ಇದೆ, ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಂಡ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಳಕ್ಕೆ ಕಣ್ಮಿಚ್ಕೊಂಡು ಹಾಗೆ ಒಳಗಡೆ ಮನನ ಮಾಡಬೇಕು. ಏನು ಮನಸ್ಸು ಹೊರಗಡೆ ಹರಿತಾ ಇದೆಯೋ ಒಂದು ಶಕ್ತಿ, ಅದನ್ನ ಒಳಗಡೆ ರಿವರ್ಸ್ ಮಾಡಬೇಕು. ಮಾಡಿದ್ರೆ ಅಡ್ವೆಂಚರ್ಸ್ ಆಫ್ ಸೆಲ್ಫ್ ಡಿಸ್ಕವರಿ, ಒಂದು ಆತ್ಮ ಅನ್ವೇಷಣೆಯ ಅದ್ಭುತ ಸಾಧನೆ ಸಾಹಸವಾಗುತ್ತೆ. ಅದು ಮಗುವಾಗಿದ್ದಾಗ ಹೇಗಿದ್ವಿ ನಾವು ಶೈಶವಾವಸ್ಥೆಯಲ್ಲಿ, ಆ ಕಡೆ ವಾಪಸ್ ಹೋಗ್ಬೇಕು ನಾವು. ತಿರುಗಿಸ್ಕೊಂಡ್ರೆ ಅಲ್ಲೇ ಬೆನಿಫಿಟ್ ಬರ್ತಾ ಹೋಗುತ್ತೆ. ಒಂದೊಂದು ಇಂಚು ಹಿಂದೆ ಕೆಳಗಡೆ ಹೋಗ್ತಾ ಇದ್ರು ಮನಸ್ಸು ಮೆದುಳಿನಿಂದ ಹೃದಯದ ಮಂಡಲಕ್ಕೆ, ಅಲ್ಲೇ ರಿಲೀಫ್ಗಳು ಸಿಗ್ತಾ ಹೋಗುತ್ತೆ ಅವ್ರಿಗೆ. ಆಶ್ಚರ್ಯ ಆಗುತ್ತೆ, ಓ ದೇವ್ರೆ ಏನಪ್ಪ ಇದು ಮ್ಯಾಜಿಕ್ ಅಂತ.
1: ಶವಾಸನ ಮಾಡೋದಕ್ಕೂ ವಿಧಾನ ಇದೆಯಾ ಸ್ವಾಮೀಜಿ?
0: ಅದಕ್ಕೆ ವಿಧಾನ ಅಂದ್ರೆ ನನ್ನ ಒಂದು ಬರೆದಿದ್ದೀನಿ, ಅದು ಕೂಡ ಒಂದು ಅರ್ಕ ಧ್ಯಾನ ಪುಸ್ತಕದಲ್ಲಿ. ಸಂಪೂರ್ಣವಾಗಿ ತನ್ನ ಶರೀರವನ್ನ ಆ ಭೂಮಿ ಮೇಲೆ ಮಲಗಿಸಿ, ನನಗೇನು ಶರೀರಕ್ಕೂ ನನಗೂ ಏನು ಕಂಟ್ರೋಲೇ ಇಲ್ಲ ನನಗೆ, ಹಾಗೇನೇ ನಾನು ಭೂಮಿಯಲ್ಲಿ ಮೇಲೆ ನನ್ನ ಶರೀರದ ತೂಕವನ್ನು ನಾನು ಕಾಣಬೇಕು ಅಂತ ವೇಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಆಗ ವೇಟ್ಲೆಸ್ನೆಸ್ ಆಗ್ಬಿಡುತ್ತೆ ಕೊನೆಗೆ. ಆ ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆ ಖಂಡಿತ ಬರುತ್ತೆ, ಯೋಗ ನಿದ್ರೆ ಅದು ಇಲ್ಲೂ ಒಂದ್ ಕಡೆ ಬ್ಲಿಸ್ಫುಲ್ ಸ್ಲೀಪ್ಗೆ ಕರ್ಕೊಂಡು ಹೋಗುತ್ತೆ ಅದು. ಅಲ್ಲಿ ಏನ್ ಮಾಡಿದ್ರೆ ಮಾಡೋದೇನು ಇಲ್ಲ ಅನ್ನೋದೇನೆ ಅದು ಯೋಗ ನಿದ್ರೆ ಅಥವಾ ಶವಾಸನ ಅಂತ ಕರೀತಾರೆ. ಮಾಡೋದೇನು ಇಲ್ಲವೇ ಇಲ್ಲ ಮನಸ್ಸಲ್ಲಿ. ಏನಾದ್ರು ಆಲೋಚನೆ ಬಂದ್ರೆ ಏನ್ ಮಾಡ್ಲಿ ಅಂದ್ರೆ ಆಲೋಚನೆಯಲ್ಲಿ ಈಗ ಮಾಡಬೇಕು, ಎಲ್ಲನೂ ಪ್ರಕೃತಿ ಪರವಾಗಿ ನಡೀತಾ ಇದೆ, ನನ್ನಲ್ಲಿ ಏನು ಕಂಟ್ರೋಲ್ ಇಲ್ಲ, ಶರೀರದಲ್ಲೂ ಕೂಡ ಒಂದು ತನ್ನದೇ ಆದ ಚೈತನ್ಯ ನಡೆಸ್ಕೊಂಡು ನನಗೆ ಅರಿವಿಲ್ಲದಂಗೆ ಎಲ್ಲ ನಡೀತಾ ಇದೆ ಅನ್ನೋದನ್ನ ನಾನು ಆ ಫೀಲಿಂಗ್ಸ್ ತಗೊಂಡೋಗ್ತಾ ಇರಬೇಕು, ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು. ಏನು ಮಾಡೋದೇನು ಇಲ್ಲ ಕೆಲಸ, ಈಗ ಎಲ್ಲ ಆಗ್ಬಿಟ್ಟಿದೆ ಆ ತರ ಕಾನ್ಸೆಪ್ಟ್ ಅಲ್ಲಿ ಇದ್ರೆ ಸುಮ್ಮನೆ ಹಾಗೆ ಇದ್ರೆ. ಆಮೇಲೆ ಇನ್ನೊಂದು ಒಂದು ರಹಸ್ಯ ಹೇಳ್ಕೊಡ್ತೀನಿ, ಧ್ಯಾನ ಮುದ್ರೆಯಲ್ಲೇ ಮಲ್ಕೊಳ್ಬೇಕು, ಆವಾಗಲೇ ಎಫೆಕ್ಟ್ ಆಗೋದು ತುಂಬಾ. ಮನಸ್ಸನ್ನ ಎರಡು ಕಡೆ ಡಿವೈಡ್ ಮಾಡಬೇಕು, ಎರಡು ಕೈನಲ್ಲೂ ಕೂಡ ಹೋಗ್ತಾ ಇದೆ ನಿಜ ಹಾಗೆ ಅಂತ.

0: ಒಳ್ಳೆ ಮಾಡಿದಾಗ ವಿದಿನ್ ಜಸ್ಟ್ 5 ಮಿನಿಟ್ಸ್ 3 ಮಿನಿಟ್ಸ್ ಇಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಒಂದು ಯಾವುದೋ ಒಂದು ಸ್ಥಿತಿ ಕರ್ಕೊಂಡು ಹೋಗುತ್ತೆ ಸುಂದರವಾದ ಸ್ಥಿತಿಗೆ. ಅವ್ರು ಎದ್ದಾಗಲೇ ಗೊತ್ತಾಗೋದು, ಹೌದು ನಾನು ಇದ್ದೇನೆ ಯೋಗ ನಿದ್ರೆಯಲ್ಲಿ ಅಂತ. ಇನ್ನೊಂದು ಎವಿಡೆನ್ಸ್ ಕೊಡ್ಲಾ, ಅವ್ರು ಎದ್ದ ಮೇಲೆ ಪಕ್ಕದಲ್ಲಿ ತಿರುಗಿ ಎದ್ದೇಳ್ಬೇಕು, ಆಮೇಲೆ ಅವರು ಕನ್ನಡಿ ಇಟ್ಟಿರಬೇಕು ಪಕ್ಕದಲ್ಲಿ, ಹ್ಯಾಂಡ್ ಮಿರರ್, ಅವ್ರ ಮಕ್ಕನ ಅವ್ರು ನೋಡ್ಕೋಬೇಕು ಮಾಡಕ್ ಮುಂಚೆ, ಆದ್ಮೇಲೆ ನೋಡ್ಕೋಬೇಕು, ಡಿಫ್ರೆನ್ಸ್ ಹೆಚ್ಚಿರುತ್ತೆ ಅವ್ರಿಗೆ ಗೊತ್ತಾಗುತ್ತೆ, ಯಾಕಪ್ಪ ಇಷ್ಟು ಫ್ರೆಶ್ ಆಗಿ ಕಾಣ್ತಾ ಇದ್ದೀನಿ ನಾನು, ಮಕ್ಕ ತೊಳೆದಿಲ್ಲ ಇಲ್ಲ ಏನೋ ಏನು
1: ಮೇಕಪ್
0: ಮಾಡಿಲ್ಲ ಎಕ್ಸಾಕ್ಟ್ ಗಂಡಸ್ರಿಗೆ ಏನಿಲ್ವಲ್ಲ ಮೇಕಪ್, ಈಗ ಅದು ಬರ್ತಿದೆಯೋ ಗೊತ್ತಿಲ್ಲ ಇರಲಿ, ಅಥವಾ ಹಾಲು ಕುಡಿದಿಲ್ಲ ಏನೋ ಹಾಗೆ ಅಂತ ಒಳಗಡೆಯಿಂದ ಫ್ರೆಶ್ ಆಗುತ್ತೆ.
1: ಈ ಮಾಮೂಲಿ ನಿದ್ರೆ ಮಾಡೋಕ್ಕೂ ಯೋಗ ನಿದ್ರೆಗೂ ಏನು ವ್ಯತ್ಯಾಸ?
0: ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಇದೆ. ಮಾಮೂಲಿ ನಿದ್ರೆಗೆ ಏನಪ್ಪಾ ಅಂದ್ರೆ ನಾವು ಪಕ್ಕಕ್ಕೆ ತಿರ್ಕೊಂಡು ಮಲ್ಕೊಳ್ಬಹುದು ಕೆಲವು ಸಾರಿ, ಎಡಗಡೆನೋ ಬಲಗಡೆನೋ ತಿರ್ಕೊಂಡು ಮಲ್ಕೊಂಡಿರ್ತೀವಿ, ದಿಂಬ ಹಾಕೊಂಡಿರ್ತೀವಿ, ಕಂಫರ್ಟ್ ನೋಡಿರ್ತೀವಿ, ಬ್ಲಾಂಕೆಟ್ ಎಲ್ಲ ನೀಟಾಗಿ ಹಾಕೊಂಡು ಮಲ್ಕೊಳ್ತೀವಿ, ನೈಟ್ ಡ್ರೆಸ್ ಹಾಕಿರ್ತೀವಿ, ಆಮೇಲೆ ನಿದ್ದೆ ಅಂದ್ರೆ ನಿದ್ದೆ ಮಾಡ್ಬೇಕು ಅಂತ ಹೆಂಗ್ ಬೇಕಾದ್ರೂ ಭಂಗಿನ ಚೇಂಜ್ ಮಾಡ್ಕೋಬಹುದು. ಇಲ್ಲ ಆ ರೀತಿ ಎಲ್ಲ ಈ ಉದ್ದೇಶ ಇಟ್ಕೊಂಡು ಒಳಗಡೆ ಹೋಗಿದ್ದೀವಿ, ನಾನು ಹಗಲೊತ್ತಿನಲ್ಲೇನೆ ಈ ಸಮಯದಲ್ಲೇ ನಾನು ನನ್ನ ಒಂದು ಶರೀರದಲ್ಲಿ ನಾನು ನಮ್ಮ ಉಪಸ್ಥಿತಿ ಗೊತ್ತಾಗಬೇಕು, ನಾವು ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ, ಈ ಶರೀರಕ್ಕಿಂತ ನಾನು ವಿಭಿನ್ನವಾಗಿದ್ದೀನಿ ಅಂತ ಅನುಭವ ಪಟ್ಕೊಳಕ್ ಹೋದಾಗ್ಲೇನೆ ರಿಲ್ಯಾಕ್ಸೇಷನ್ ಬರೋದು, ಡೀಪ್ ರಿಲ್ಯಾಕ್ಸೇಷನ್. ಒಂದು ಯೋಗ ನಿದ್ದೆ ಅಂದ್ರೆ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದ್ರೆ ಒಂಥರ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದ್ರೆ ವಿಶ್ರಾಂತಿ ಅಂದ್ರೆ ಅದು ಸ್ವಲ್ಪ ಇದಾಗುತ್ತಲ್ವಾ, ಒಂಥರ ಮನಸ್ಸಲ್ಲಿ ಏನೋ ಒಂಥರ ಆನಂದ ಉಂಟಾಗ್ಬಿಡುತ್ತೆ, ಉಂಟಾದಾಗ ಅವನಿಗೆ ಕಂಫರ್ಟಬಿಲಿಟಿ ಬರುತ್ತೆ. ಉದಾಹರಣೆಗೆ ನೋಡಿ, ಯಾರೋ ಒಬ್ರು ಮಸಾಜ್ ಮಾಡಕ್ ಬಂದ್ರೆ ನಿಮ್ ಶೋಲ್ಡರ್ಗೆ, ಇವಾಗ ನಿಮ್ಗೊಂದ್ ಸ್ವಲ್ಪ ಏನೋ ಒಂಥರ ಆಗತ್ತಲ್ಲ, ಅಬ್ಬ ರಿಲೀವ್ಡ್ ಸಿಸ್ನ ಮಾಡ್ತಾ ಇದ್ರ ಶೋಲ್ಡರ್ ಮಸಾಜ್ ಅಂತ, ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡೋಣ ಅನ್ಕೊಂಡಿದ್ದೆ. ಅದನ್ನ ಎಲ್ಲ ಆಫೀಸ್ಗಳಲ್ಲಿ ಒಬ್ರಿಗೊಬ್ರು ಶೋಲ್ಡರ್ ಮಸಾಜ್ ಮಾಡ್ಬೇಕು ಪ್ರತಿದಿನ ಒಂದ್ಸಾರಿ ಯಾವಲ್ಲಾದ್ರು ಅಂತ. ಅದು ಹಾಗೆ ಮಾಡ್ಕೊಂಡಾಗ ರಿಲೀಫ್ ಆಗತ್ತೆ, ಎಲ್ಲಾನು ಶರೀರಕ್ಕೆ ಲಘುತ್ವ ಉಂಟಾಗತ್ತೆ. ಶರೀರನೇ ನಾನು ಅನ್ಕೊಂಡಿದ್ದಾಗ ಭ್ರಾಂತಿ ಉಂಟಾಗಿ ತುಂಬಾ ನೋವು ಬಾಧೆ ಎಲ್ಲ ಬರುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ. ಐ ಆಮ್ ನಾಟ್ ದ ಬಾಡಿ ಬಟ್ ಲಿವಿಂಗ್ ಇನ್ ದ ಬಾಡಿ, ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ, ನಾನು ಇನ್ಫ್ಲೂಯೆನ್ಸ್ ಮಾಡಬಹುದು, ಪ್ರಭಾವವನ್ನು ಬೀರಬಹುದು ನನ್ನ ಶರೀರದ ಮೇಲೆ. ಅದು ಬಂದಾಗ ಈ ಕಾನ್ಸೆಪ್ಟ್ ಅದ ಅನ್ಕೊಂಡ್ರೂ ಪರವಾಗಿಲ್ಲ, ರಿಯಾಲಿಟಿ ಅನ್ಕೊಂಡ್ರೂ ಪರವಾಗಿಲ್ಲ, ಅವ್ರಿಗೆ ಬೆನಿಫಿಟ್ ಖಂಡಿತ ಬರುತ್ತೆ. ಅದಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಯೋಗ.
1: ಈ ಒತ್ತಡ ಅನ್ನೋದು ಮನಸ್ಸಿನಲ್ಲಿ ಸೃಷ್ಟಿಯಾಗುತ್ತೋ ದೇಹದಲ್ಲಿ ಸೃಷ್ಟಿಯಾಗುತ್ತೋ ಸ್ವಾಮಿ?
0: ದೇಹದಲ್ಲಿ ಅದ ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಹಾರ್ಮ್ಫುಲ್ ಆಗಿ ಸೃಷ್ಟಿ ಆಗೋದಿಲ್ಲ, ಮನಸ್ಸಿನಲ್ಲಿ ಬಂದು ಅದು ಬುದ್ಧಿಮಟ್ಟದಲ್ಲಿ ಪ್ರಜ್ಞಾ ಮಟ್ಟದಲ್ಲಿ ಬಂದು ಯಾವುದೋ ಆಸೆಗಳನ್ನು ಈಡೇರಿಸಿಕೊಳ್ಳದೆ ತನ್ನ ಎಕ್ಸ್ಪೆಕ್ಟೇಷನ್ ಪರವಾಗಿ ನಡೀದೇ ಇರಬೇಕಾದ್ರೆ ನಿರೀಕ್ಷೆಗೆ ತಕ್ಕಂತೆ, ಹಾಗೆ ತನಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಮತ್ತು ಬೇರೆಯವರುಗೋಸ್ಕರವಾಗಿಯೇ ಬದುಕ್ತಾ ಇದ್ರೆ ತುಂಬಾನೇ ಅವ್ರದೆಲ್ಲ ಸಹಿಸ್ಕೊಂಡು ಎಕ್ಸ್ಪ್ರೆಷನ್ ಮಾಡದೇ ಇದ್ರೆ, ಪ್ರಕಟಣೆ ಮಾಡದೇ ಇದ್ರೆ, ತನ್ನ ಇಮೋಷನ್ಸ್ ನ ಭಾವನೆಗಳನ್ನ ಪ್ರಕಟಣೆ ಮಾಡದೇ ಇದ್ರೆ ಆವಾಗನೂ ಸ್ಟ್ರೆಸ್ ಬರುತ್ತೆ. ಹೇಗೆ ನಾವು ಉಸಿರಾಡ್ತೀವಲ್ಲ, ಇಮಿಡಿಯೇಟ್ಲಿ ಬ್ರೀತ್ಔಟ್ ಮಾಡ್ಬಿಡ್ತೀವಲ್ವಾ, ಹಾಗೆ ಆದ್ರೆ ಅವ್ರಿಗೆ ಒಳ್ಳೇದಾಗತ್ತೆ. ಸೊ ಮನಸ್ಸಿನಲ್ಲಿ ಬಂದು ಆಮೇಲೆ ನಿಧಾನಕ್ಕೆ ನರ್ವ್ಸ್ ಮೇಲೆಲ್ಲ ಕುಳಿತುಕೊಳ್ಳುತ್ತೆ, ರಿಂಕಲ್ಸ್ ತರ, ಪ್ರೆಷರ್ ತರ ಆಗುತ್ತೆ, ಆಮೇಲೆ ಶೋಲ್ಡರ್ ಮೇಲೆಲ್ಲ ಬರುತ್ತೆ, ತಲೆ ಇದು ನೆಕ್ಕು ಹಿಂಭಾಗದಿಂದ ಹಿಡಿದು ಸ್ಪೈನ್ ವರ್ಗೂ ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅದು ಮನಸ್ಸಿನಲ್ಲೇ ಫಸ್ಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಲ್ಲೇ ಬರುತ್ತೆ ಫಸ್ಟ್ ಡ್ರೆಸ್. ಅದು ಅದನ್ನ ಆಗಾಗ ಸಾರ್ಟ್ ಔಟ್ ಮಾಡಿಬಿಟ್ರೆ ಎಲ್ಲ ಒಳ್ಳೇದಾಗತ್ತೆ. ಇದು ನಾವು ಪೈಲಪ್ ಮಾಡ್ಕೊಂಡು ಕುಳಿತುಕೊಳ್ತೀವಲ್ಲ, ಎಲ್ಲಾನು ಗುಂಪು ಕಟ್ಕೊಂಡು ವಾರಕ್ಕೊಂದ್ಸರಿ ಸಿಗುತ್ತಲ್ಲ ರಜಾ, ಅವಾಗೆಲ್ಲ ನೋಡ್ಕೊಳ್ತೀನಿ, ಅಲ್ಲಿವರೆಗೆ ನಾನೇನು ನೋಡ್ಕೊಳ್ಳಲ್ಲ ನನ್ನ ಬಗ್ಗೆ ಅಂದಾಗ ಒತ್ತಡ ಏನು ಡಬಲ್ ಆಗ್ತಾ ಹೋಗುತ್ತೆ. ಅದಕ್ಕೂ ಕಾಂಪೌಂಡೆಂಟ್
1: ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ, ಮನಸ್ಸಿನಿಂದ ಮೂಡಿದಂತಹ ದೈಹಿಕ ತೊಂದರೆಗಳು
0: ಇರುತ್ತೆ.
1: ಎಷ್ಟೋ ಸಂದರ್ಭದಲ್ಲಿ ದೇಹದ ಸಮಸ್ಯೆಗಳಿಂದಲೂ ಒತ್ತಡ ಉಂಟಾಗಬಹುದು. ಯಾರೋ ನಿನಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ, ಆಗ ತಕ್ಷಣವೇ ಆತನಿಗೆ ಒತ್ತಡ ಶುರುವಾಗುತ್ತೆ ಅಲ್ವೇ? ಈ ಏನಿದೆ ಎರಡರ ನಡುವಿನ ಒಂದು ಸಮತೋಲನವನ್ನ ಸಾಧಿಸೋದಕ್ಕೆ ಯೋಗ ಮತ್ತೆ ಧ್ಯಾನ ಸಹಕಾರಿ ಅಂತ ಅನ್ಸುತ್ತೆ.
0: ಸಹಕಾರಿ ಖಂಡಿತವಾಗ್ಲೂ, ಸರ್ವಾತ್ಮಕವಾಗಿ ಎಷ್ಟು ಸಾರಿ ಟೆಸ್ಟ್ ಮಾಡಿದ್ರು ಅದು ವಿಜಯ ಆಗೇ ಬರುತ್ತೆ, ಅದು ಗೆದ್ದೇ ಬರುತ್ತೆ ಆ ಯೋಗ ವಿದ್ಯೆಗಳು ಎಲ್ಲರೂ. ಈಗ ನೋಡಿ ಮನಸ್ಸು ಎಷ್ಟು ಪರಿಣಾಮ ಆಗುತ್ತೆ ಅಂದ್ರೆ, ಮನೆಯವ ಮನುಷ್ಯಾಣಂ ಕಾರಣಂ ಅಂತ ಹೇಳಿದ್ನಲ್ಲ ಬಂಧು ಮೋಕ್ಷಾಣಂ ಅಂತ. ಈಗ ಯಾರೋ ಒಬ್ಬ ಹೋಗ್ತಾ ಇದ್ದಂತೆ, ಯುರೋಪಿಯನ್ ಸ್ಟೋರಿ ಅದು, ರಾತ್ರಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಮೋಟೆಲ್ ಅಂತ ಇರುತ್ತಲ್ಲ ಸಣ್ಣ ಬೆಡ್ ಅಂಡ್ ಬ್ರೇಕ್ಫಾಸ್ಟ್ ತರ, ಅಲ್ಲಿ ಹೋಗಿ ಇದ್ದಂತೆ ಆತ. ಆಮೇಲೆ ಅರ್ಧರಾತ್ರಿ ಆತನಿಗೆ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಎಲ್ಲರೂ ಮಾಡಬೇಕು ಆಗತ್ತೆ ಅಂತ ಹೇಳ್ತಿಲ್ಲ, ಮನಸ್ಸಿನ ಪರಿಣಾಮದ ಒಂದು ಸ್ಟೋರಿ ಅದು, ನಿಜವಾದ ಸ್ಟೋರಿ ಕತೆ. ಸೊ ಹೋಗಿರ್ಬೇಕಾದ್ರೆ ರಾತ್ರಿ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ, ಆಗ ಏನ್ ಮಾಡೋದು ಗೊತ್ತಿಲ್ಲ, ಮಾತ್ರೆ ತಂದಿಲ್ವಂತೆ ಅದನ್ನ ಹಾಕೊಳ್ಳಕ್ಕೆ, ಕರೆಂಟ್ ಇಲ್ಲ ಅಲ್ಲಿ. ಆಗ ಒಂದು ಏನೋ ಯಾವುದೋ ತಗೊಂಡು ಏನ್ ಸಿಗುತ್ತೋ ಅಲ್ಲಿ ಒಂದು ವಿಂಡೋ ಒಡೆದಿದ್ದಾರಂತೆ, ಒಡೆದಾಗ ಗ್ಲಾಸ್ ಎಲ್ಲ ಒಡೆದೋಗಿ ಫ್ರೆಶ್ ಏರ್ ಬಂತು. ಆಗ ನಾನು ಸರಿ ಹೋಯ್ತು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಅನ್ಬಿಟ್ಟು ಮಲ್ಕೊಳ್ತಾರೆ, ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಆಗ ವಿಂಡೋಲಿ ಏನು ಒಡೆದೇ ಇಲ್ಲ ಅವರು, ಮತ್ತೇನು ಒಡೆದ್ನಲ್ಲ ಅಂತ ನೋಡಿದ್ರೆ ಗ್ಲಾಸ್ ಪೀಸ್ ಎಲ್ಲ ಇದೆ, ಅದೆಲ್ಲ ನಿಜ, ಬಟ್ ವಿಂಡೋ ಮಾತ್ರ ಒಡೆದಿಲ್ಲ. ಇದೇನು ಅಂದ್ರೆ ಗ್ರ್ಯಾಂಡ್ ಫಾದರ್ಸ್ ದೊಡ್ಡ ಕ್ಲಾಕ್ ಇದೆಯಲ್ಲ, ಆ ಕ್ಲಾಕ್ ಹೊಡೆದಾಕ್ಬಿಟ್ಟಿದ್ದಾರೆ ಆ ಕತ್ಲೆನಲ್ಲಿ. ಅಲ್ಲಿಗೆ ನೋಡಿ ಇಲ್ಲಿ ಅದು ಹೇಗಿದೆ ಅಂತ, ಮನಸ್ಸು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಸಣ್ಣ ಉದಾಹರಣೆ. ಆ ರೀತಿ ತಾನು ಒಳಗಡೆ ಸರ್ ಮಾಡ್ಕೋಬೇಕು.

0: ಬಂದಾಗ ಸೈಕೋಸೋಮ್ಯಾಟಿಕ್ ಮೋಸ್ಟ್ ಡಿಸೀಸಸ್ ಅಂತ ಇದೆ, ರಿಸರ್ಚ್ ಅಲ್ಲಿ ಕೂಡ ಗೊತ್ತಾಗಿದೆ. ಹಾಗೆ ಅಂತ ಅನ್ಬಿಟ್ಟು ಯಾರೋ ಒಬ್ರು ನೀವು ಎದುರಿಸ್ಬಿಡಿ, ಊಟ ಆದ್ಮೇಲೆ ನಿನಗೆ ಅದ್ರ ಒಳಗಡೆ ಹಲ್ಲಿ ಬಿದ್ದ್ಬಿಟ್ಟಿತ್ತು ಅದ್ ಹೆಂಗ್ ತಗೊಂಡೆ ನೀನು ಅಂತ ಅನ್ಬಿಡಿ. ನೋಡಿ ಅವ್ರಿಗೆ ಸ್ವಲ್ಪ ಅವ್ರ ಸ್ಟಮಕ್ ಅಪ್ಸೆಟ್ ಆಗದೆ ಇದ್ರೆ ಕೇಳಿ, ಅವತ್ತು ಆಗತ್ತೆ ಅಲ್ವಾ, ಇಲ್ಲ ಪರವಾಗಿಲ್ಲ ಅಲ್ಲಿ ಬಿದ್ದಿದ್ರು ಡೋಂಟ್ ವರಿ ಅಂತ ಹೇಳಲ್ಲ ಅವರು. ಹಾಗೆ ಹಾಗಿದೆ.
1: ಸಾಮಾನ್ಯವಾಗಿ ಮಕ್ಕಳಲ್ಲಿ ಒತ್ತಡ ಕಮ್ಮಿ ಅಂತ ಹೇಳ್ತಾರೆ, ಯಾಕೆಂದ್ರೆ ಮಕ್ಕಳ ಸ್ವಭಾವನೇ ಹಾಗೆ, ಬಹಳ ಖುಷಿಯಾಗಿರ್ತವೆ, ಓಡಾಡ್ಕೊಂಡಿರ್ತವೆ, ತನಗನ್ಸಿದ್ದನ್ನ ನೇರವಾಗಿ ಹೇಳ್ತವೆ. ಆದ್ರೆ ಇವತ್ತು ದೌರ್ಭಾಗ್ಯ ಅಂದ್ರೆ ಮಕ್ಕಳಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದು ತಂದೆ ತಾಯಿಯಂದ್ರಿಂದ ಒಳ್ಳೆ ರಿಸಲ್ಟ್ ಬರಲಿ ಅಂತ ಇರೋ ಒತ್ತಡ ಇರಬಹುದು, ಅಥವಾ ಮಕ್ಕಳೇ ಅವರ ಸಹಪಾಠಿಗಳನ್ನು ನೋಡಿ ನಾನು ಅವನಿಗಿಂತ ಮಾರ್ಕ್ಸ್ ತೆಗಿಬೇಕು ಅನ್ನುವಂತಹ ಒತ್ತಡ ಇರಬಹುದು. ಈ ತರಹದ ಒಂದು ಬೆಳವಣಿಗೆ ಸಮಾಜದ ದೃಷ್ಟಿಯಿಂದ ಖಂಡಿತ ಒಳ್ಳೇದಲ್ಲ. ಆದ್ರೆ ಮಕ್ಕಳಲ್ಲೂ ಇವತ್ತು ಒತ್ತಡ ಇರೋದ್ರಿಂದ ಯೋಗ ಮಕ್ಕಳಲ್ಲಿ ಯಾವ ರೀತಿ ಒತ್ತಡ ನಿರ್ವಹಣೆಗೆ ಸಹಕಾರಿ ಆಗಬಲ್ಲದು ಅಂತಂತೀರಿ?
0: ಖಂಡಿತ ಖಂಡಿತ ಆಗತ್ತೆ. ಅದೇ ಇದು ಇದು ದುರದೃಷ್ಟವಶದಿಂದ ಈ ಸಬ್ಜೆಕ್ಟೇ ಉಂಟಾಗಬಾರ್ದಾಗಿತ್ತು ನಮಗೆ. ಮಕ್ಕಳಿಗೆ ಅವರೇ ನಮಗೆ ನೋಡಿದ ತಕ್ಷಣ ಮಕ್ಕಳನ್ನ ನಮ್ಮ ಸ್ಟ್ರೆಸ್ ರಿಲೀಫ್ ಆಗ್ತಾ ಇತ್ತು, ನಮ್ಮ ಒತ್ತಡ ಕಡಿಮೆ ಆಗ್ಬಿಡೋದು. ಈಗ ಅವ್ರಿಗೆ ಬಂದ್ಬಿಟ್ಟಿದ್ರೆ ನೀವೆಲ್ಲ ಹೋಗ್ತೀರಾ ನೀವು ಇನ್ನು ಒತ್ತಡ ರಿಲೀಫ್ ಮಾಡಿಸ್ಕೊಳಕ್ಕೆ ಅಲ್ವಾ? ಒಂದಾಯ್ತು. ಅವ್ರು ನೋಡಿದ್ರೆ ಅವ್ರು ದರ್ಶನ ಮಾಡಿದ್ರೆ ಮಕ್ಕಳು ಒಂದು ಆಟ ಆಡೋದನ್ನು ನೋಡಿದ್ರೆ ಅಲ್ವಾ, ಎಷ್ಟು ಅವರ ಒಂದು ಟ್ಯಾಲೆಂಟು ಮುಗ್ಧತೆಯನ್ನು ನೋಡಿದಾಗ ನಮ್ಗೆ ರಿಲೀಫ್ ಆಗ್ತಿತ್ತಲ್ವಾ, ದೊಡ್ಡವ್ರಿಗೆಲ್ಲರಿಗೂ ತಂದೆ ತಾಯಿಗಳಿಗೆ ಮತ್ತು ಹಿರಿಯರಿಗೆಲ್ಲರಿಗೂ. ಸೊ ಹೀಗಾಗಿದೆ, ಮಾಡ್ಬೋದು ಯೋಗ ಖಂಡಿತವಾಗ್ಲೂ ಇವಾಗ, ಬಟ್ ಅವರಿಗೆ ಟೆಂಡರ್ ತುಂಬ ಯಾವ ಆಸನ ಬೇಕಾದ್ರೂ ಮಾಡ್ಬೋದು ಮಕ್ಕಳು ಹೆಚ್ಚು ಕಮ್ಮಿ, ಯಾಕಂದ್ರೆ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇರುತ್ತಲ್ಲ ಅವರಿಗೆ, ಕಲ್ತ್ಕೊಳ್ಳೋಕೆ ಸರಿಯಾದ ಸಮಯ ಅದು. ಈ ಚೈನಾ ದೇಶದಲ್ಲಿ ಕಂಗ್ ಫೂ ಅದೆಲ್ಲ ಕರಾಟೆ ಎಲ್ಲ ಚಿಕ್ಕ ವಯಸ್ಸಲ್ಲೇ ಕಳ್ಸಕ್ಕೆ, ಜಿಮ್ನಾಸ್ಟಿಕ್ಸ್ ಹಾಗೆ ಅವರು ವಿಶ್ವ ಪ್ರಸಿದ್ಧರಾಗಿದ್ದಾರೆ ತುಂಬಾ ಜನ. ಹಾಗೆ ಮಾಡ್ಬೋದು, ತಪ್ಪಿಲ್ಲ. ಆದ್ರೆ ಮಕ್ಕಳಿಗೆ ಒತ್ತಡ ನಿಜವಾಗ್ಲು ಬರಬಾರ್ದಾಗಿತ್ತು, ಅದು ತುಂಬಾ ಶೋಚನೀಯವಾದದ್ದು. ಅದಕ್ಕೆ ಅವರಿಗೆ ನಾವು ಹತ್ರ ಆದಷ್ಟು ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಒತ್ತಡ ಅಷ್ಟೊಂದು ಬರ್ದಿರೋ ತರ ಮಾಡಿದ್ರೆ ಅದೇ ಒಂದು ಒಳ್ಳೆ ಕೆಲಸ ಆಗತ್ತೆ.
1: ಯೋಗ ಮತ್ತೆ ಧ್ಯಾನ,
0: ಯೋಗ ಮತ್ತು ಧ್ಯಾನ ಅಂತೂ ಇದಂತೂ ಫೌಂಡೇಶನ್, ಅದು ಇದ್ದೇ ಇರಬೇಕು. ಅಲ್ಲಿಂದನೇ ಎಷ್ಟೋ 50% ಆಫ್ ದ ಪ್ರಾಬ್ಲಮ್ಸ್ ಅಟ್ ಲೀಸ್ಟ್ ಸಾಲ್ವ್ ಆಗ್ಬಿಡುತ್ತೆ ಏನೋ. ಅದರಿಂದ ಅದನ್ನ ಇಟ್ಕೊಂಡು ಅದರ ಅದಾದ್ಮೇಲೆ ಇದೆಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಉಪಯೋಗಿಸ್ಬೇಕು, ಮೆಥಡ್ಸು ಎಲ್ಲಾನು. ಹಾಗೆಲ್ಲ ಇಂಪ್ರೂವ್ ಮಾಡ್ಕೊಂಡು ಲೈಫ್ ಸ್ಟೈಲು ಚೇಂಜ್ ಆಗ್ತಾರೆ ಮಕ್ಕಳು, ಬ್ರಿಲಿಯಂಟ್ ಆಗ್ತಾರೆ ಅವರು.
1: ಒತ್ತಡದಲ್ಲಿ ಈಗ ಎರಡನೇ ಪಾತ್ರ ಬರೋದು ಮಹಿಳೆಯರಿಗೆ. ಅಂದ್ರೆ ಬಹಳ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ ಅವರು ಮನೆಯಲ್ಲೂ ದುಡಿಬೇಕು, ಹೊರಗಡೆ ಉದ್ಯೋಗಸ್ಥ ಮಹಿಳೆಯರು ಹೊರಗಡೆನೂ ಕೂಡ ದುಡಿಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಎರಡೂ ಕೆಲಸವನ್ನು, ಏನ್ ಡಬಲ್ ಆಕ್ಟಿಂಗ್ ಅಂತೀವಲ್ಲ, ಅದನ್ನು ಕೂಡ ಮಹಿಳೆಯರು ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೂ ಒಂದೇನು ಅಂದ್ರೆ ಮಕ್ಕಳು ಕೂಡ ಒತ್ತಡದಲ್ಲಿ ಇರೋದ್ರಿಂದ ಮಹಿಳೆಯರಿಗೆ ಮೂರನೇ ಟೆನ್ಷನ್ ಅದ್ರ ಮೂಲಕ
0: ಬರುತ್ತೆ.
1: ಈಗ ಮಹಿಳೆಯರ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದಾದ್ರೆ ಅವರಲ್ಲಿ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಯೋಗ ಧ್ಯಾನ ಯಾವ ರೀತಿ ಸಹಕಾರಿ ಆಗಬಹುದು?
0: ಖಂಡಿತ.
1: ತಾವು ನೀಡುವಂತಹ ಒಂದು ವಿಚಾರ ಏನು?
0: ಅಲ್ಲಿ ಸ್ತ್ರೀಯರಿಗೆ ಸ್ವಾಭಾವಿಕವಾಗಿನೆ ಅದು ಹ್ಯಾಂಡಲ್ ಮಾಡೋ ಶಕ್ತಿ ಇದೆ ಅವರಲ್ಲಿ, ಸ್ವಾಭಾವಿಕವಾಗಿನೇ ಇದೆ ಎಕ್ಸ್ಟ್ರಾ. ಸೊ ಇದೆ, ಅವರು ಯೋಗ ಅಂದ್ರೆ ಸ್ಪೆಸಿಫಿಕ್ ಆಗಿ ಮಾಡಕ್ಕೆ ಸಮಯ ಸಿಗ್ಲಿಲ್ಲ ಅಂದ್ರೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರೋ ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಂಡು ಮನೆಯಲ್ಲಿ ಒಂದ್ ಅಟ್ಲೀಸ್ಟ್ 1 hour ಮೀಸಲಾಗಿಟ್ಕೊಂಡು ಯೋಗದ ರೀತಿಯಲ್ಲಿ ನಾನು ಕಾಲ ಕಳಿತೀನಿ ಮನೆಯಲ್ಲಿ ಅಂತ ಅನ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ. ಏನ್ ಬೇಕೋ ಅದು, ಉದಾಹರಣೆಗೆ ನಡಿಬೇಕು ಸರಿಯಾಗಿ ಪ್ರಜ್ಞಾಪೂರ್ವಕವಾಗಿ ನಿಧಾನಕ್ಕೆ ನಡೆದು ಅಲ್ಲಿ ಶ್ವಾಸವನ್ನು ತೆಗೆದುಕೊಳ್ಳೋದು. ಉದಾಹರಣೆಗೆ ಒಂದು ಏನಾದ್ರು ಲಿಫ್ಟ್ ಮಾಡ್ಬೇಕಾದ್ರೂ ಅದನ್ನ ಸರಿಯಾಗಿ ಧ್ಯಾನ ಮಾಡಿ ಒಂದ್ ನೀಟಾಗಿ ಅದನ್ನ ಎತ್ತುವಂತದ್ದು, ಇದೆಲ್ಲ ಮಾಡ್ತಾ ಇದ್ರೆ ಅವರಿಗೆ ನೀರು ಹಾಕ್ಬೇಕು ಗಿಡಗಳಿಗೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಎಕ್ಸ್ಟ್ರಾ ಉದಾಹರಣೆಗೆ. ಮತ್ತು ಈ ರೀತಿಯಲ್ಲಿ ಅವರು ಅಭ್ಯಾಸ ಒಳಗಡೆ ಇಳಿದ್ಬಿಟ್ರೆ ಅವರಿಗೆ ಯೋಗದ ಅನುಭವನೇ ಉಂಟಾಗತ್ತೆ. ಅಲ್ಲಿ ಯೋಗ ಮಾಡೋದಷ್ಟೇನೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಆಗಿದೆ. ಅಡುಗೆ ಮಾಡಬೇಕು ಅಲ್ಲೂ ಕೂಡ ನೀಟಾಗಿ ಒಂದೊಂದೇ ಯೋಚನೆ ಮಾಡಿ ಇದನ್ನು ನಾನು ತರಕಾರಿನ ಕಟ್ ಮಾಡ್ತಾ ಇದ್ದೀನಿ ಈಗ ಅಲ್ಲೇ ಕುಳಿತುಕೊಂಡಿದ್ದ ಅವ್ನು ತರಕಾರಿನೇ ಸಪ್ರೇಟಾಗಿ ಕಟ್
1: ಮಾಡ್ಕೊಂಡು ಮಾಡಬೇಕು,
0: ಕಲರ್ಫುಲ್ ಆಗಿ ಎಲ್ಲ ಇಟ್ಕೊಂಡು ಆಮೇಲೆ ಈ ರೀತಿ ಒಳ್ಳೆ ಹಾಡು ಹಾಕ್ಕೊಂಡು ನೀಟಾಗಿ ಅವ್ರಿಗೆ ಇಷ್ಟ ಬಂದಿದ್ದು ಅದನ್ನೊಂದು ಹಬ್ಬದ ಆಚರಣೆ ಥರ ಒಂದು ಅವ್ರನ್ನ ಸೆಲೆಬ್ರೇಟ್ ಮಾಡ್ಬೇಕು ಅವ್ರು 1 or 2 hoursನ. ಅದಕ್ಕೆ ಅಂತಾನೆ ಬೇಕಂತಾನೆ ಹಾಗೆ ಮಾಡ್ತೀನಿ ನಾನು, ಏನೋ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ ಇವಾಗ ನನ್ನ ಯೋಗದ್ದು ನನ್ನ ಪರ್ಸನಲ್ ಟೈಮ್ ಇದು ಯಾರಿಗೂ ಏನು ಇದಿಲ್ಲ ಫೋನ್ ಎಲ್ಲ ಆಫ್ ಮಾಡಿದ್ದೀನಿ ಅಂತಂತ ಹೋದಾಗ ಆ ಥರ ಒಂದು ರಿಲೀಫ್ ಸಿಕ್ಬಿಡುತ್ತೆ ಅವ್ರಿಗೆಲ್ಲರಿಗೂ. ಹೌದು, ಡೆಫಿನೆಟ್ಲಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ಶ್ರಮದ ದುಡಿಮೆಗೆ ಹೆಸರಾಗಿರೋರು, ಬಹಳ ಕಷ್ಟಪಟ್ಟು ದುಡಿತಾರೆ. ಈಗ ಅಂಥವರಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ
0: ಇದೆ.
1: ಅದು ಸಾಲ ಮಾಡಿ ತೀರ್ಸಕ್ ಆಗದಲೇ ಇರುವಂತಹ ಒತ್ತಡ ಇರಬಹುದು, ಬೆಳೆದಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗದಲೇ ಇರೋದ್ರ ಒತ್ತಡ ಇರಬಹುದು, ಸಾಮಾಜಿಕವಾದ ಬೇರೆ ಬೇರೆ ಒತ್ತಡಗಳು ಇರಬಹುದು. ಈಗ ತುಂಬಾ ಜನ ಹೇಳೋದು ದೈಹಿಕವಾಗಿ ಅಪಾರ ಶ್ರಮ ಮಾಡುವಂಥವ್ರಿಗೆ ಯೋಗದ ಅಗತ್ಯ ಇಲ್ಲ ಅಂತ, ಆದ್ರೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ?
0: ಒಳ್ಳೆ ಪ್ರಶ್ನೆ ನೋಡಿ. ಈಗ ಯಾರೋ ಕೆಲವರಿಗೆ ಈಗ ಪೈಲ್ವಾನರು ಕುಸ್ತಿ ನೋಡಕ್ ಹೋಗ್ತಾರೆ, ಹೋದಾಗ ಅವ್ರು ನೋಡ್ಬಿಟ್ಟು ಹೇಳ್ತಾರೆ ಪೈಲ್ವಾನರು ನೀವು ಈ ತರ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ.

0: ಅಂದ್ಬಿಟ್ಟು ಮಾಡಿ ಅಂತ, ಕುಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ. ಇವ್ರು ಹೇಳ್ತಾರೆ, ಇಲ್ಲ ನಾನು ದಿನ ಬೆಳಗಾದ್ರೆ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಓಡಾಟ ಇದೆ, ನಾನು ಕುಳಿತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾಡಿ ಮೇಲೆ ಹತ್ತಿ ಇಳಿತಾ ಇರ್ತೀನಿ, ಅದೇ ಸಾಕು ನನಗೆ ಎಕ್ಸರ್ಸೈಸು ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ ಇವರು ಪೈಲ್ವಾನ್ ಆಗ್ಬಿಡ್ತಾರೆ ಇವರು ಆ ಥರ ಮಾಡ್ತಾ ಇದ್ರೆ, ಅಲ್ಲೋಗಿ ಅವ್ರ ಜೊತೆ ಗೆಲ್ತಾರೆ ಈ ಕುಸ್ತಿ ಮಾಡಿಬಿಟ್ಟು. ಹಾಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಯಾವುದೋ ಒಂದು ಕಮಿಟ್ಮೆಂಟಿಂದ ಕೆಲಸ ಮಾಡೋಕ್ಕೂ ನಾವು ಇಚ್ಛಾತ್ಮಕವಾಗಿ ಮಾಡೋಕ್ಕೂ ಡಿಫ್ರೆನ್ಸ್ ಇರಲ್ವಾ. ಇಚ್ಛಾತ್ಮಕವಾಗಿ ನಾವು ಒಳಗಡೆ ಇಳಿದು ನಾವು ಮಾಡಿದಾಗ ಹೆಚ್ಚು ನಮಗೆ ಬೆನಿಫಿಟ್ ಆಗುತ್ತೆ ಆ ಕಾರ್ಯವನ್ನು ನಿರ್ವಹಣೆ ಮಾಡೋದ್ರಿಂದ. ಅದೇ ಕಮಿಟ್ಮೆಂಟಿಂದ ಮಾಡಬೇಕು ಅಂತ ಮಾಡಿದಾಗ ಕೆಲಸ ಆಯ್ತಪ್ಪ ಅಷ್ಟೇ, ಕ್ಲೋಸು ಮುಗಿದೋಯ್ತು ಹಾಗಿರುತ್ತೆ. ಅದರಿಂದ ನಾವು ಈ ಕಾನ್ಸೆಪ್ಟು ಅಷ್ಟೊಂದು ಸರಿಗಿಲ್ಲ. ನಾನು ಕೆಲಸ ಮಾಡೇ ಮಾಡ್ತೀನಿ, ಯೋಗ ಇದ್ದೇ ಇದೆ ನನ್ನಲ್ಲಿ, ಹಾಗಂತಂದರೆ ತಪ್ಪಿಲ್ಲ, ಬಟ್ ಅದರಲ್ಲಿ ರಿಸಲ್ಟ್ಸ್ ಕಂಪ್ಲೀಟ್ ಆಗಿ ಬರೋದಿಲ್ಲ. ಅದು ಯೋಗದ ರೀತಿಯಲ್ಲೇ ಇದ್ರೂ ಕೂಡ ಅವ್ರ ಕೆಲಸ ಕಾರ್ಯ ಅದು ರಿಸಲ್ಟ್ಸ್ ಬರಲ್ಲ. ಅದಕ್ಕಿಂತ ಡೆಡಿಕೇಶನ್ ಅಂತ ಇದೆಯಲ್ಲ. ಈಗ ನೀವು ರಸ್ತೆಯಲ್ಲಿ ಹೋಗುವಾಗ ಒಬ್ಬರನ್ನ ಕ್ಯಾಶುವಲ್ ಆಗಿ ಹತ್ತು ಜನದ ಮಧ್ಯದಲ್ಲಿ ಮಾತಾಡ್ಸಕ್ಕೂ ಒಬ್ಬರಿಗೆ ಅವ್ರಿಗೆ ಅಂತ ಟೈಮ್ ಕೊಡೋಕ್ಕೂ ಡಿಫ್ರೆನ್ಸ್ ಇರಲ್ವಾ. ಅವ್ರು ನಿಮ್ಮನ್ನು ಯಾವುದು ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಇಂಡಿವಿಜುವಲ್ ಆಗಿ ಮಾತಾಡಿಸಿದಾಗ. ಹಾಗೆ ನಿಮ್ಮ ಅಂಗಾಂಗಗಳನ್ನು ಕೂಡ ಇಂಡಿವಿಜುವಲ್ ಆಗಿ ನೀವು ಮಾತಾಡಿಸ್ಬೇಕು ಅಂದರೆ ಸ್ಪರ್ಶ ಮಾಡಬೇಕು ಅಲ್ವಾ. ಹಾಗೆ ಅದು ಬಹಳ ಅದ್ಭುತವಾಗಿದೆ. ಅವರು ಮಾಡ್ತಾ ಇದ್ದಾರೆ ನಿಜ. ಅವ್ರಿಗೇನು ಯೋಗ ಬೇಕಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬೇಕಾಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ಎಲ್ಲ ಸಿಕ್ಬಿಡಲ್ಲ, ಕೆಲವು ಮಾತ್ರ ಅಂಗಗಳಿಗೆ ಶಕ್ತಿ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ಯೋಗದಲ್ಲಿ ಎಲ್ಲ ಕವರ್ ಆಗುತ್ತೆ, ಮನಸ್ಸು ಶರೀರ ಇಂದ್ರಿಯಗಳು ಎಲ್ಲ ಕವರ್ ಆಗತ್ತಲ್ಲ ಯೋಗಾಭ್ಯಾಸದಲ್ಲಿ. ಅದರಿಂದ ಇದು ತುಂಬಾ ಒಳ್ಳೇದಾಗತ್ತೆ.
1: ಈ ರಿಲ್ಯಾಕ್ಸೇಷನ್ ಅಂತೀವಲ್ಲ ಸರ್, ಅದು ಹೇಗೆ ಸಿಗುತ್ತೆ ಯೋಗ ಮಾಡೋದ್ರಿಂದ? ಅಂದ್ರೆ ಈಗ ಒತ್ತಡ ಇರುತ್ತೆ ಮನಸ್ಸಿನಲ್ಲಿ, ಯೋಗ ಮಾಡೋದ್ರಿಂದ ಅದು ದೂರ ಆಯ್ತು ಅಂದ್ರೆ ಅದು ಒತ್ತಡ ಇಲ್ಲ ಅನ್ನೋ ಸ್ಥಿತಿನ ಅಥವಾ ಮತ್ತೆ ಬರಬಹುದು ಅನ್ನೋ ಸ್ಥಿತಿನ, ಈ ರಿಲ್ಯಾಕ್ಸೇಷನ್ ನೀವು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀರಿ?
0: ನಾನು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀನಿ ಅಂತ ಅಂದ್ರೆ, ಯಾವಾಗ ನೀವು ಶರೀರದ ವಿಷಯದಲ್ಲಿ ಆಕ್ಯುಪೈ ಆಗ್ಬಿಡ್ತಿರೋ ಯಾವಾಗ್ಲೂ ನಾವು 99% ಹೊರಗಡೆ ವಿಷಯಗಳಲ್ಲಿ ಆಕ್ಯುಪೈ ಆಗಿರ್ತೀವಿ, ನಿಜಾನ? ಬೆಳಗ್ಗೆಯಿಂದ ಸಂಜೆವರೆಗೂ. ಸೊ ಇಲ್ಲಿ ವಿಶೇಷವಾಗಿ ನಾನು ಯೋಗದ ಸಮಯ, ಯೋಗಾಭ್ಯಾಸ ಮಾಡುವ ಸಮಯ ಅಂತ ಅನ್ಕೊಂಡ್ಬಿಟ್ಟು ಬಂದು ಅದಕ್ಕೆ ಡೆಡಿಕೇಟ್ ಮಾಡ್ತಾರಲ್ಲ, ತನ್ನ ಶರೀರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲೇ ಆಕ್ಯುಪೈ ಆಗಿರ್ತಾರೆ ನೋಡಿ. ಯಾವಾಗ ಅವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ಲಿ ಬೇರೆ ವಿಚಾರಗಳೇ ಇಲ್ಲವಲ್ಲ, ಒತ್ತಡನೇ ಮಾಯ ಆಗೋಯ್ತಲ್ಲ. ಗೊತ್ತಿಲ್ಲದಿದ್ದಂಗೆ ಅನ್ಕಾನ್ಶಿಯಸ್ಲಿ ಒತ್ತಡ ಎಲ್ಲ ಮಾಯ ಆಗ್ಬಿಟ್ಟು ರಿಲೀಫ್ ಆಗಿ ಆಚೆ ಬಂದಾಗ ಎಲ್ಲಿ ಸ್ಟ್ರೆಸ್ ಇದೆ ಅಂದ್ರೆ ಸ್ಟ್ರೆಸ್ಸೇ ಹೊರಟೋಗಿರುತ್ತೆ, ನಿಜವಾಗ್ಲೂ ಹೊರಟೋಗಿರುತ್ತೆ. ಅಲ್ಲಿಗೆ ಡೀಪ್ ರಿಲ್ಯಾಕ್ಸೇಷನ್ ಅಂದ್ರೆ ನನ್ನ ದೃಷ್ಟಿಯಲ್ಲಿ ತಮ್ಮ ಶರೀರವನ್ನೇ ಆಲೋಚನೆ ಮಾಡ್ತಾ ಹಾಗೇ ಮಲಗ್ತಿರಲ್ಲ, ಕೈ ಕಾಲುಗಳು ಅಂಗಗಳು ಎಲ್ಲನೂ ಒಳಗಡೆ ರಕ್ತ ಸಂಚಾರ ಎಲ್ಲ ಹೇಗೆ ನಡೀತಾ ಇದೆ, ಎಷ್ಟು ಚೆನ್ನಾಗಿ, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೇ ಡೈಜೆಷನ್ ಎಷ್ಟು ಚೆನ್ನಾಗುತ್ತೆ, ಉಸಿರಾಟ ಎಷ್ಟು ಚೆನ್ನಾಗುತ್ತೆ, ಹೃದಯ ಬಡಿತ ಎಷ್ಟು ಚೆನ್ನಾಗಿದೆ, ಏನಪ್ಪ ಇದು ಎಷ್ಟು ಅದ್ಭುತವಾಗಿದೆ, ನಾನೇನು ಕಷ್ಟಪಡ್ತಿಲ್ವಲ್ಲ, ಶರೀರಕ್ಕೋಸ್ಕರ ಹೋಗಿ ಸಂಪಾದನೆ ಮಾಡೋಕೆ ಕಷ್ಟಪಡ್ತಾ ಇದ್ದೀನಿ, ಹೆಂಡತಿ ಮಕ್ಕಳು ನೋಡ್ಕೊಳ್ಳೋಕೆ ಕಷ್ಟಪಡ್ತಾ ಇದ್ದೀನಿ, ನನ್ನ ಶರೀರ ನೋಡ್ಕೊಳ್ಳೋಕೆ ಏನು ಕಷ್ಟಪಡ್ತಾ ಇಲ್ವಲ್ಲ, ಎಂಥ ಪ್ರಕೃತಿ ಇದು, ನನ್ನ ಬೇಸಿಕ್ ಎಲ್ಲ ನೋಡಿಕೊಂಡು ನಾನು ಕಳಿಸ್ಬಿಟ್ಟಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಸ್ಟ್ರೆಸ್ ಹೊರಟೋಗುತ್ತೆ.
1: ಒಳ್ಳೆಯದು ಶ್ರೀನಿವಾಸ ಅರ್ಕ ಅವರೇ, ಇದುವರೆಗೂ ಯೋಗ ಮತ್ತು ಒತ್ತಡ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.
2: ಇದುವರೆಗೆ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವಿವೇಕಾದಿತ್ಯ ಕನಿಯಾಲ್.
4: ಭಾರತ ಪ್ರಸ್ತುತ ಮರುಬಳಕೆ ಇಂಧನ ಮೂಲಗಳ ಬಳಕೆ ಹಾಗೂ ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅದರಲ್ಲೂ ಸೌರಶಕ್ತಿ ಬಳಕೆಯಲ್ಲಿ ದೇಶ 3ನೇ ಸ್ಥಾನದಲ್ಲಿದೆ. ದೇಶದಲ್ಲಿ ಶೇಕಡ 53.7% ವಿದ್ಯುತ್ ಶಕ್ತಿ ಉತ್ಪಾದನೆಯು ಮರುಬಳಕೆ ಇಂಧನ ಮೂಲಗಳಿಂದ ಆಗುತ್ತಿದೆ ಎಂಬುದು ಗಮನಾರ್ಹ ಹಾಗೂ ಪ್ರಶಂಸಾರ್ಹ ವಿಷಯವಾಗಿದೆ. ಸಾಮಾನ್ಯವಾಗಿ ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿ, ಇತ್ತೀಚಿನ ವರ್ಷಗಳಲ್ಲಿ ಬಯೋಮಾಸ್ ಹಾಗೂ ಜಿಯೋಥರ್ಮಲ್ ಶಕ್ತಿಯನ್ನು ಕೂಡ ನಾವು ಮರುಬಳಕೆ ಇಂಧನ ಮೂಲಗಳು ಎಂದು ಪರಿಗಣಿಸುತ್ತೇವೆ. ಮರುಬಳಕೆ ಇಂಧನ ಮೂಲಗಳ ಪರಿಚಯ ದೇಶ ಹಾಗೂ ರಾಜ್ಯಕ್ಕೆ ಹೊಸತೇನಲ್ಲ. ರಾಜ್ಯದ ಜೋಗ ಜಲಪಾತದಂತಹ ಸುಂದರ ಪ್ರಾಕೃತಿಕ ತಾಣದಲ್ಲಿ ನಾವು ಜಲವಿದ್ಯುತ್ ಶಕ್ತಿಯನ್ನು ಬಳಸಿ ನಮ್ಮ ಇಂಧನ ಪೂರೈಕೆ

ಹಂಚಿಕೆಯನ್ನು ಕಳೆದ ಹಲವು ದಶಕಗಳಿಂದ ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ, ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಸೂರ್ಯನ ಕಿರಣಗಳನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿ ಸಂಗ್ರಹಿಸಿ ಉಪಯೋಗಿಸುವ ಮಹತ್ತರ ಯೋಜನೆಯಾಗಿದೆ. ಮನೆ ಬಳಕೆಗೆ ಬಳಸಿ ಉಳಿದ ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗಳಿಗೆ ಪೂರೈಸುವ ಪ್ರಮುಖ ಯೋಜನೆ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ. ನಗರ ಹಾಗೂ ಗ್ರಾಮವಾಸಿಗಳು ಎಂಬ ಭೇದವಿಲ್ಲದೆ ಹಲವು ಫಲಾನುಭವಿ ಜನರು ಈ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ದೇಶದ ಹಸಿರು ಇಂಧನ ಬಳಕೆ ಗುರಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ವಿದ್ಯುತ್ ಗ್ರಿಡ್ಗಳಿಗೆ ತಮ್ಮ ಮನೆಯ ವಿದ್ಯುತ್ ಕೋಶದಲ್ಲಿ ಸಂಗ್ರಹವಾದ ಸೌರಶಕ್ತಿಯನ್ನು ಪೂರೈಸುವ ಮೂಲಕ ಅದಕ್ಕೆ ತಕ್ಕುದಾದ ಮೌಲ್ಯ ಹಾಗೂ ಪ್ರತಿಫಲವನ್ನು ಕೂಡ ಪಡೆಯುತ್ತಿದ್ದಾರೆ. ಪಿಎಂ ಸೂರ್ಯಘರ್ ಯೋಜನೆ ಅನುಷ್ಠಾನಗೊಳಿಸಿದ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯಗಳು ಮುಂಚೂಣಿಯಲ್ಲಿವೆ. ನಮ್ಮ ರಾಜ್ಯದ ತುಮಕೂರು ಜಿಲ್ಲೆ ಪಾವಗಡದ ಬೃಹತ್ ಸೋಲಾರ್ ಪಾರ್ಕ್ 13,000 ಎಕರೆ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದು ಈ ಸೌರ ಉದ್ಯಾನವನವನ್ನು ಶಕ್ತಿ ಸ್ಥಳ ಎಂದು ಕರೆಯಲಾಗುತ್ತದೆ. ಈ ಉದ್ಯಾನವನ 2019 ಪೂರ್ಣ ಪ್ರಮಾಣದಲ್ಲಿ ಚಾಲ್ತಿಯಲ್ಲಿದ್ದು 2.5 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ದೇಶದ ಅತಿ ದೊಡ್ಡ ಸೌರ ಉದ್ಯಾನವನ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ದೇಶದಲ್ಲಿ ಸೂರ್ಯೋಪಾಸನೆಯ ಪರಂಪರೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಕಾಶ್ಮೀರದಲ್ಲಿನ ಐತಿಹಾಸಿಕ ಸೂರ್ಯ ದೇಗುಲಗಳು, ಸೌರಾಷ್ಟ್ರದಂತಹ ಪ್ರಮುಖ ಪ್ರಾಂತ್ಯದ ಸ್ಥಾಪನೆಯ ಹೆಗ್ಗುರುತು ಸೂರ್ಯನನ್ನು ಕೇವಲ ಭೌತಿಕವಾಗಿ ಕಾಣದೆ ಸಾಂಸ್ಕೃತಿಕ ಪ್ರಭೆಯಾಗಿ ಕಾಣಲಾಗಿದೆ. ಸೂರ್ಯೋಪಾಸನೆಯ ಸಾಂಸ್ಕೃತಿಕ ಪರಂಪರೆ ಹೀಗೆ ಸಾಗಿ ಬಂದು 21ನೇ ಶತಮಾನದಲ್ಲೂ ಪ್ರವಹಿಸುತ್ತಿದೆ. ಇಂದು ವಿಶ್ವ ಮಾನ್ಯವಾಗಿರುವ ಶರೀರ ಮನಸ್ಸು ಚಿತ್ತದ ಸಮನ್ವಯಕ್ಕೆ ನಾಂದಿ ಹಾಡುತ್ತಿರುವ ಯೋಗ ಪರಂಪರೆಯಲ್ಲೂ ಸೂರ್ಯನನ್ನು ಧ್ಯಾನಿಸುವ ಪರಿಪಾಠವಿದೆ. ಇಂತಹ ಸೂರ್ಯ ಭುವಿಗೆ ಬೆಳಕನ್ನು ನೀಡಿ ಸಕಲ ಚರಾಚರ ಜೀವರಾಶಿಗಳ ಕ್ರಿಯಾಶೀಲತೆಗೂ ಕಾರಣನಾಗಿದ್ದಾನೆ. ಸೂರ್ಯ ಹೊರಸೂಸುವ ಬೆಳಕಿನ ಕಿರಣಗಳ ಶಕ್ತಿಯ ಮೂಲಕ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಇತರೆ ಪ್ರಾಣಿಗಳ ಅನ್ನಾಹಾರಕ್ಕೂ ಕಾರಣವಾಗಿವೆ. ಹೀಗೆ ಸೂರ್ಯನ ಕಿರಣಗಳ ಶಕ್ತಿಯನ್ನು ಸೌರ ಫಲಕಗಳ ಮೂಲಕ ಕಾಪಿಟ್ಟು ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತಂತ್ರಜ್ಞಾನ 21ನೇ ಶತಮಾನದ ಹಸಿರು ಇಂಧನ ಶಕ್ತಿಯ ಮೂಲಧಾರೆಯಾಗಿ ಕಾಣಬಹುದಾದ ಸೌರಶಕ್ತಿ. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸೌರಶಕ್ತಿ ಅಭಿಯಾನ 2010 ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಆರಂಭಗೊಂಡಿತು. ಇದರಲ್ಲಿ 3 ಪ್ರಮುಖ ಹಂತಗಳನ್ನು ನಾವು ಗಮನಿಸಬಹುದಾಗಿದೆ. 2010-2013 ಪ್ರಥಮ ಹಂತ, 2013-2017 ಎರಡನೇ ಹಂತ, 2017-2022 ಮೂರನೇ ಹಂತ. ಮೂರನೇ ಹಂತದಲ್ಲಿ ದೇಶದಲ್ಲಿ ಒಟ್ಟು 100 ಗಿಗಾವ್ಯಾಟ್ ಸೌರಶಕ್ತಿ ವಿದ್ಯುತ್ ಉತ್ಪಾದನೆಯ ನಿಟ್ಟಿನಲ್ಲಿ ಸಾಮರ್ಥ್ಯ ಹೆಚ್ಚಳದ ಮೈಲುಗಲ್ಲನ್ನು ಕಾಣಬಹುದಾಗಿದೆ. ಅಭಿಯಾನದ ಅಡಿಯಲ್ಲಿ ಮೆಗಾ ಸೋಲಾರ್ ಪಾರ್ಕ್ಗಳ ಮೂಲಕ ಗ್ರಿಡ್ಗಳಿಗೆ ವಿದ್ಯುತ್ ಹರಿಸುವುದು, ನಂತರ ವಿಕೇಂದ್ರೀಕರಣದ ಮೂಲಕ ಜನಸ್ನೇಹಿ ಹಾಗೂ ಪಿಎಂ ಕುಸುಮ್ ಯೋಜನೆ ಮೂಲಕ ಕೃಷಿ ಸ್ನೇಹಿಯಾಗಿಸಿ ಸೋಲಾರ್ ಪಂಪ್ಸೆಟ್ಗಳಿಗೆ ಸೌರ ವಿದ್ಯುತ್ ಪೂರೈಕೆ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದು, ಮೂರನೇ ಹಂತದಲ್ಲಿ ಸ್ಥಳೀಯವಾಗಿ ಸೌರ ವಿದ್ಯುತ್ ಶಕ್ತಿ ಸಂಗ್ರಹಕ್ಕೆ ಅಗತ್ಯವಾದ ಸೌರ ಫಲಕ ಬ್ಯಾಟರಿಗಳ ಅಗತ್ಯವಾದ ಕಚ್ಚಾ ವಸ್ತುಗಳ ಉತ್ಪಾದನೆ ಹಾಗೂ ನಿರ್ಮಾಣವನ್ನು ಮಾಡುವುದು ಸೇರಿದೆ. ವರ್ಷದ 250-300 ದಿನವೂ ಸೂರ್ಯನ ಬೆಳಕು ಪ್ರಖರವಾಗಿರುವ ಉತ್ತರ ಭಾರತದ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು ರಾಜ್ಯಗಳಲ್ಲಿ ಮರುಬಳಕೆ ಇಂಧನ ಮೂಲವಾದ ಸೌರಶಕ್ತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ರಾಷ್ಟ್ರೀಯ ಯೋಜನೆಗಳಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಹಾಗೂ ಪಿಎಂ ಕುಸುಮ್ ಯೋಜನೆಗಳು ಸೌರಶಕ್ತಿಯ ವಿಕೇಂದ್ರೀಕರಣದ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತಿವೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. 2024 ಫೆಬ್ರವರಿ 15 ಪ್ರಧಾನಮಂತ್ರಿ ಈ ಯೋಜನೆಗೆ ಚಾಲನೆ ನೀಡಿದರು. 2024-25 ಸಾಲಿನ ಆಯವ್ಯಯದಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಟ್ಟು 75,000 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿದೆ. ಒಟ್ಟು 1 ಕೋಟಿ ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ಸೌರಶಕ್ತಿಯನ್ನು ಉತ್ಪಾದಿಸಿ ಪೂರೈಸುವ ಗುರಿ ಹೊಂದಿದೆ. ಈ ಪಿಎಂಎಸ್ಜಿ ಯೋಜನೆಯಡಿ ಸೌರ ಫಲಕವನ್ನು ಅಳವಡಿಸುವ ಪ್ರತಿ ಫಲಾನುಭವಿಗಳಿಗೆ ಒಂದು ಬಾರಿಗೆ ನಿಗದಿತ ಸಬ್ಸಿಡಿ ಹಣವನ್ನು ಅವರ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. ನಗರ ಸ್ಥಳೀಯಾಡಳಿತ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡಗಳ ಮೇಲೂ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಿ ಸೌರ ವಿದ್ಯುತ್ ಬಳಕೆಯನ್ನು ಉತ್ತೇಜಿಸಲಾಗುತ್ತಿದೆ. ಈ ಯೋಜನೆಯು ವರಮಾನ ಹೆಚ್ಚಳ, ವಿದ್ಯುಚ್ಛಕ್ತಿ ಶುಲ್ಕವನ್ನು ಕಡಿಮೆಗೊಳಿಸುವುದು

0: ಇದಂತೆ ಉದ್ಯೋಗಾವಕಾಶದ ಗುರಿಯನ್ನು ಹೊಂದಿದೆ. 0 to 150 ಯೂನಿಟ್ ವಿದ್ಯುತ್ ಉತ್ಪಾದನೆಯ 1 to 2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳ ಅಳವಡಿಕೆಗೆ 30,000 to 60,000 ರೂಪಾಯಿ ಸಬ್ಸಿಡಿ ಸಹಾಯ, 150 to 300 ಯೂನಿಟ್ ಸೌರ ವಿದ್ಯುತ್ ಉತ್ಪಾದನೆಯ 2 to 3 ಕಿಲೋವ್ಯಾಟ್ ಸೌರ ಫಲಕಗಳ ಅಳವಡಿಕೆಗೆ 60,000 to 78,000 ರೂಪಾಯಿಗಳವರೆಗೆ ಸಬ್ಸಿಡಿ, ಹಾಗೂ 300 ಯೂನಿಟ್ಗಿಂತ ಹೆಚ್ಚಿನ ಸೌರ ವಿದ್ಯುತ್ ಉತ್ಪಾದಿಸುವ 3 kW ಸಾಮರ್ಥ್ಯದ ಘಟಕ ಯೋಜನೆಗೆ 78,000 ಹೆಚ್ಚಿನ ಸಬ್ಸಿಡಿ ಮೊತ್ತವನ್ನು ಸರ್ಕಾರ ಭರಿಸುತ್ತದೆ. registration.pmsuryaghar.gov.in ಜಾಲತಾಣದ ಮೂಲಕ ನೋಂದಾಯಿಸಿಕೊಂಡಲ್ಲಿ ನೋಂದಣಿಕಾರರ ಮಾಹಿತಿ ಅರ್ಹತೆಯನ್ನು ಗಮನಿಸಿ ಸ್ಥಳೀಯ ನೋಂದಾಯಿತ ಸೋಲಾರ್ ಕಂಪನಿಯಿಂದ ಸೋಲಾರ್ ಮೇಲ್ಛಾವಣಿಯ ಅಳವಡಿಕೆ ಆಗುತ್ತದೆ. ಈ ಯೋಜನೆಯಡಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆಯಾದಲ್ಲಿ ಅದನ್ನು ಮಾರಾಟ ಮಾಡಿ ಲಾಭವನ್ನು ಪಡೆಯಬಹುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 14,151 ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗಿದೆ. 22,313 ಕುಟುಂಬಗಳು ಇದರ ಪ್ರಯೋಜನ ಪಡೆಯುತ್ತಿವೆ. ಈ ಯೋಜನೆಗಾಗಿ ಒಟ್ಟು 62,000 ಅರ್ಜಿಗಳು ಸ್ವೀಕೃತಗೊಂಡಿವೆ. ಈ ಯೋಜನೆಯ ಪ್ರಮುಖ ಅಂಶಗಳು ಹೀಗಿವೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನ ಸಿಗಲಿದೆ. ಸೌರ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಸಾಲ ಸೌಲಭ್ಯಗಳು, ತಿಂಗಳಿಗೆ 300 ಯೂನಿಟ್ನಷ್ಟು ಉಚಿತ ವಿದ್ಯುತ್ ಲಭ್ಯತೆ, ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿದಲ್ಲಿ ವಾರ್ಷಿಕ 17,000 ರೂಪಾಯಿಗಳವರೆಗೆ ಹಣ ಗಳಿಸುವ ಸಾಧ್ಯತೆ.
1: ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ವಿವೇಕಾದಿತ್ಯ ಕನಿಯಾಲ್. ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ 6 ದಿನಗಳ ಭೇಟಿಯ ಹಿನ್ನೆಲೆಯಲ್ಲಿ ಇಂದು ಇಂಡೋನೇಷ್ಯಾಗೆ ಪ್ರವಾಸ ಆರಂಭಿಸಿದ್ದಾರೆ. ನಿರ್ಗಮನಕ್ಕೂ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ಈ ಭೇಟಿಯು ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದ್ದಾರೆ. ಮೂರು ರಾಷ್ಟ್ರಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾ

0: ಏಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತ ಕಾರ್ಯಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಸೂಚನೆ ಹೊರಡಿಸಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಕ್ಷೇತ್ರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಅಧಿಸೂಚನೆಯ ಪ್ರಕಾರ ಜುಲೈ 13ರವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಜುಲೈ 14ರಂದು ಪರಿಶೀಲನೆ ನಡೆಯಲಿದೆ. ಈ ಸ್ಥಾನಗಳಿಗೆ ಜುಲೈ 30ರಂದು ಮತದಾನ ನಡೆಯಲಿದೆ. ಬಿಹಾರದಲ್ಲಿ ಹಾಲಿ ಸದಸ್ಯ ನಿತಿನ್ ನಬೀನ್ ಅವರ ರಾಜೀನಾಮೆಯ ನಂತರ ಬಂಕಿಪುರ ಸ್ಥಾನಕ್ಕೆ ಉಪಚುನಾವಣೆ ಅಗತ್ಯವಾಗಿತ್ತು. ಗುಜರಾತ್ನಲ್ಲಿ ಯೋಗೇಶ್ ಭಾಯ್ ನರಮ್ ದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತೆರವಾಗಿದೆ. ಏತನ್ಮಧ್ಯೆ ಮಧ್ಯಪ್ರದೇಶದಲ್ಲಿ ರಾಜೇಂದ್ರ ಭಾರತಿ ಅವರ ಅನರ್ಹತೆಯಿಂದಾಗಿ ದಾಟಿಯಾ ಸ್ಥಾನ ತೆರವಾಗಿದೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವ ಇಂದು. ಈ ಸಂದರ್ಭವನ್ನು ಗುರುತಿಸಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಪಶ್ಚಿಮ ಬಂಗಾಳ ಸರ್ಕಾರದ ಸಹಯೋಗದೊಂದಿಗೆ ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟಪತಿ ಭವನದಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಪುಷ್ಪನಮನ ಸಲ್ಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿಯವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ವಿಶಿಷ್ಟ ಶಿಕ್ಷಣ ತಜ್ಞ, ದಾರ್ಶನಿಕ ರಾಜಕಾರಣಿ ಮತ್ತು ರಾಷ್ಟ ನಿರ್ಮಾಪಕ ಮತ್ತು ಭಾರತದ ಶೈಕ್ಷಣಿಕ, ರಾಜಕೀಯ ಹಾಗೂ ಪ್ರಜಾಪ್ರಭುತ್ವ ಪಯಣದಲ್ಲಿ ಶಾಶ್ವತವಾದ ಛಾಪನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮದಿನಾಚರಣೆಯನ್ನು ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ದೂರದೃಷ್ಟಿಯ ರಾಜಕಾರಣಿ, ವಿಶಿಷ್ಟ ವಿದ್ವಾಂಸ ಮತ್ತು ರಾಷ್ಟ ನಿರ್ಮಾಪಕರಾಗಿದ್ದರು. ಅವರು ರಾಷ್ಟ್ರದ ಏಕತೆಯನ್ನು ಕಾಪಾಡಲು, ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸಲು ಮತ್ತು ರಾಷ್ಟೀಯ ಏಕೀಕರಣದ ಉದ್ದೇಶವನ್ನು ಮುನ್ನಡೆಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ಇಂದು ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.

0: ಪ್ರತಿ ಬುಧವಾರ 9:15ಕ್ಕೆ.
1: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಶೀಲನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧ್ಯಾನ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗ್ರಾಹಕರಿಗೆ ಮಾಹಿತಿ ಮತ್ತು ಜಾಗೃತಿ, ಸುಸ್ಥಿರ ಬಳಕೆ, ಜಾಗತಿಕ ಮಾರುಕಟ್ಟೆಗಳಲ್ಲಿ ಗ್ರಾಹಕರ ಸಂರಕ್ಷಣಾ ಕಾನೂನುಗಳ ಅನುಷ್ಠಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ಇಂದು ಬೆಳಿಗ್ಗೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಟರ್ಕಿಯಲ್ಲಿ ನಡೆಯಲಿರುವ ಪ್ರಮುಖ ನ್ಯಾಟೋ ಶೃಂಗಸಭೆಗೆ 1 ದಿನ ಮೊದಲು ಈ ದಾಳಿ ಸಂಭವಿಸಿದೆ. ಈ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸುವ ನಿರೀಕ್ಷೆ ಇದೆ. ದಾಳಿಯಲ್ಲಿ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಿದೆ ಎಂದು ಉಕ್ರೇನ್ ವಾಯುಪಡೆ ಹೇಳಿದೆ. ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಭಾರತ ಸರ್ಕಾರ ಮತ್ತು ಭಾರತೀಯರಿಗೆ ಇರಾನ್ ರಾಯಭಾರ ಕಚೇರಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಇದು ಉಭಯ ದೇಶಗಳ ನಡುವಿನ ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಮಾನವ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಅಂತ್ಯಕ್ರಿಯೆಯಲ್ಲಿ ಭಾರತದ ನಾಯಕರು, ಸಂಸತ್ ಸದಸ್ಯರು, ವಿದ್ವಾಂಸರು ಮತ್ತು ವಿವಿಧ ಧರ್ಮಗಳ ಪ್ರತಿನಿಧಿಗಳ ಉಪಸ್ಥಿತಿಯು ಎರಡೂ ರಾಷ್ಟ್ರಗಳ ನಡುವಿನ ದೀರ್ಘಕಾಲದ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಎಂದು ಇರಾನ್ ರಾಯಭಾರ ಕಚೇರಿ ಹೇಳಿದೆ. ಮೆಕ್ಸಿಕೋ ನಗರದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನಲ್ಲಿ ಪಂದ್ಯದಲ್ಲಿ ಮೆಕ್ಸಿಕೋ ವಿರುದ್ಧ 3-2 ಅಂತರದ ಜಯ ಸಾಧಿಸುವ ಮೂಲಕ ಇಂಗ್ಲೆಂಡ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದಕ್ಕೂ ಮುನ್ನ ನಿನ್ನೆ ರಾತ್ರಿ ನಡೆದ 16ರ ಸುತ್ತಿನಲ್ಲಿ ಮತ್ತೊಂದು ಪಂದ್ಯದಲ್ಲಿ 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಾರ್ವೆ ವಿರುದ್ಧ 2-1 ಗೋಲುಗಳಿಂದ ಪರಾಭವಗೊಂಡಿದೆ. ನಾರ್ವೆ ಪರ ಎರ್ಲಿಂಗ್ ಹಾಲ್ಯಾಂಡ್ 2 ಗೋಲು ಗಳಿಸಿದರು. ಇನ್ನೊಂದೆಡೆ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
2: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

0: ಅಕ್ಷರ ಹರಿ ಹಾಗೂ ನಕುಲ್ ಅವರ ಕಂಠದಲ್ಲಿ ದುಷ್ಟ ಚಿತ್ರದಿಂದ ಇದ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ಎಸ್ ನಾರಾಯಣ್ ಅವರದಾಗಿತ್ತು. ಸಮಯ 1:30 ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 21ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಅಂದು ರಾವಣನ ಜೊತೆ ಯುದ್ಧ ಮಾಡಿದಾಗ ರಾವಣ ಕುಂಭಕರ್ಣನೇ ಮೊದಲಾದಂತಹ ರಕ್ಕಸರ ತಲೆಗಳನ್ನೆಲ್ಲ ಒಂದೇ ಒಂದು ಏಟಿಗೆ ಕತ್ತರಿಸಿ ತನ್ನ ಲಕ್ಷ್ಯವನ್ನು ಸಾಧಿಸಿ ಮತ್ತೆ ಬಂದು ರಾಮನ ಬತ್ತಳಿಕೆಯನ್ನು ಸೇರಿಕೊಳ್ಳುತ್ತಿದ್ದಂತಹ ಎಲ್ಲ ಬಾಣಗಳು ಇಂದು ಲವಕುಶರ ಬಾಣ ಪ್ರಯೋಗದ ಮುಂದೆ ವ್ಯರ್ಥವಾಗಿ ಎರಡು ಪಾಲಾಗಿ ಕೆಳಗೆ ಬೀಳ್ತಾ ಇದೆ. ಹಾಗಾಗಿ ತೆರಗಾಗಿ ರಾಮ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನಂತೆ. ಹಾಗೆ ನಿಂತ್ಕೊಂಡಾಗ ಕುಶಲವರು ಬಿಟ್ಟಂತಹ ಬಾಣಗಳು ಇವನ ಮೈಯನ್ನ ಹೊಕ್ಕುತ್ತಾ ಇವಿಯಂತೆ. ನೋಡೋಣ ರಾಮನಿಗೆ ಮಕ್ಕಳ ಮೇಲೆ ಏನಾದ್ರು ಪ್ರೀತಿ ಇದೆಯಾ ಇಲ್ವಾ ಅಂತ ಪರೀಕ್ಷಿಸಿ ನೋಡೋಣವೋ ಅನ್ನೋ ರೀತಿಯಾಗಿ ಆ ಬಾಣಗಳು ರಾಮನ ಮೈಯನ್ನ ಹೊಕ್ಕುತ್ತಾ ಇದೆ ನೋಡು ಅಂತ ಹೇಳಿ ಜೈಮಿನಿ ಮಹರ್ಷಿಗಳು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ಆಗ ರಾಮ ಹೇಗೆ ಕೆಳಗೆ ಬೀಳ್ತಾ ಇದ್ದಾನೆ ನೋಡಿ.

ಆ ಲವಕುಶರು ಬಿಟ್ಟಂತಹ ಬಾಣಗಳ ರಾಶಿ ಕೋಮಲಾಂಗನಾದಂತಹ ರಾಮನ ದೇಹದಲ್ಲಿ ಎಲ್ಲ ಕಡೆ ನೆಟ್ಟಿವೆ. ಹಾಗೆ ನೆಟ್ಟಂತಹ ಗಾಯಗಳಿಂದ ರಕ್ತದ ಪ್ರವಾಹವೇ ಬಸಿದಿದೆ. ಹಾಗೆ ಬಸಿದದ್ದರಿಂದ ರಕ್ತ ನಷ್ಟ ಆದದ್ದರಿಂದ ರಾಮ ತುಂಬಾ ಬಳಲ್ದು ಅವನಿಗೆ ಮೂರ್ಛೆ ಬಂದಿದೆ. ಹಾಗೆ ತಾನು ಬಳಲ್ದ ರಾಮ ಚಿಗಿರದಂತಹ ಒಂದು ಮಾವಿನ ಮರ ಬೇಸಿಗೆಯ ಬಿಸಿಲಿನ ಝಳಕ್ಕೆ ಸೋತು ಬಸವಳಿದು ಬಾಡುವ ರೀತಿಯಾಗಿ ಸಾರಥಿಯ ಜೊತೆಗೆ ಆ ರಥದಲ್ಲಿ ಮೈ ಮರೆತು ಮಲ್ಕೊಳ್ತಾ ಇದ್ದಾನೆ. ಹಾಗೆ ಮಲಕೊಂಡಂತದನ್ನು ನೋಡಿ ಈ ಆಕಾಶದಲ್ಲಿ ಸಂದಣಿಸಿದ್ದಂತಹ ಎಲ್ಲ ದೇವಾನುದೇವತೆಗಳು ದುಂದುಬಿ ವಾದ್ಯವನ್ನ ನುಡಿಸಿ ಹೂಮರಗಳನ್ನ ಕರೀತಾ ಇದ್ದಾರೆ. ರಾಮ ಬಸವಳಿದು ಬಿದ್ದದ್ದಕ್ಕೆ ಅವರಿಗೆ ಸಂತೋಷ ಅಲ್ಲ, ಕುಶಲವರು ರಾಮನನ್ನ ಜಯಿಸಿದ್ದರ ಸಂತೋಷ ಇದು. ತಂದೆಯನ್ನು ಮೀರಿ ಮಕ್ಕಳು ಬೆಳೆಯುವುದು ಒಂದು ಶುಭದ ಸಂಕೇತ. ಯಾವಾಗಲೂ ತಂದೆ ಮತ್ತೆ ಗುರು ಒಂದೇ ಸ್ಥಾನದಲ್ಲಿ ಇರುವಂತಹವರು ತಂದೆಯನ್ನ ಗುರು ಅಂತ ಕೂಡ ಕರೆಯುವುದು ನಮ್ಮ ಸಂಪ್ರದಾಯ. ಶಿಷ್ಯಾದಿಚ್ಛೇದ್ ಪರಾಜಯಂ ಅನ್ನುವ ರೀತಿಯಲ್ಲಿ ತಂದೆಯನ್ನು ಮೀರಿ ಬೆಳೆಯುವ ಮಗ ಹುಟ್ಟಿದಾಗ ತಂದೆಗೆ ತುಂಬಾ ಸಂತೋಷ ಆಗುತ್ತೆ. ಆ ಸಂತೋಷವನ್ನ ಈ ರೀತಿಯಾಗಿ ದೇವಾನುದೇವತೆಗಳು ದೇವ ದುಂದುಬೆಯನ್ನು ಮೊಳಗಿಸಿ ಹೂಮರಗಳನ್ನು ಕರೆದು ಸೂಚಿಸ್ತಾ ಇದ್ದಾರೆ. ಆಗ ಆ ಕುಮಾರರುಗಳು ಇಬ್ಬರೂ ಕೂಡ ರಾಮ ಮಲಗಿದ ಬಳಿಕ ತೇರಿನ ಬಳಿಗೆ ಬರ್ತಾ ಇದ್ದಾರೆ. ಅವರು ಏನು ಮಾಡ್ತಾ

ಮೈಮರೆತು ಮಲಗಿದ ರಾಮನನ್ನು ನೋಡಿದ ಬಳಿಕ ಆ ಕುಮಾರರಿಬ್ಬರು ಆ ರಥದ ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಬಂದು ನೋಡ್ತಾರೆ, ರಾಜೇಂದ್ರನ ಶುಭಾಕಾರವನ್ನ ನೋಡ್ತಾರೆ. ಮೊದಲಿಗೆ ರಾಮನ ಭದ್ರವಾದಂತ ಭದ್ರ ಮಂಗಳವಾದ ರೂಪವನ್ನ ನೋಡ್ತಾರೆ. ನೋಡಿದ ಮೇಲೆ ಮೊದಲಿಗೆ ಅವ್ರು ಮಾಡೋದೇನು ಅಂದ್ರೆ, ಕುಂಡಲಗಳನ್ನ ಹಾಕೊಂಡಿರ್ತಾರಲ್ಲ, ಕೇಯೂರ ಕುಂಡಲಗಳನ್ನ ಕಿವಿಯಲ್ಲಿ ಧರಿಸಿರ್ತಾನಲ್ಲ, ಅದನ್ನೆಲ್ಲ ಬಿಚ್ಚಿಕೊಳ್ತಾ ಇದ್ದಾರೆ. ಆ ರಾಮನ ಶಂಖದಂತಹ ತುಂಬಿಕೊಂಡ ಕೊರಳಿನಲ್ಲಿ ಹಾಕೊಂಡಿದ್ದಂತಹ ಏಕಾವಳಿ ಅನ್ನುವಂತಹ ಹಾರ, ಒಂದು 100 ಎಳೆಯ ಹಾರಕ್ಕೆ ಏಕಾವಳಿ ಹಾರ ಅಂತ ಹೇಳ್ತಾರೆ. ಅಂತಹ ಒಂದು ಹಾರವನ್ನ ರಾಮ ಧರಿಸಿರ್ತಾನೆ, ಅದನ್ನ ಇವರು ಬಿಚ್ಚಿಕೊಳ್ತಾರೆ. ಆಮೇಲೆ ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲ ಕೂಡ ಅಲ್ಲಲ್ಲಿ ಮೈಮರೆತು ಮೂರ್ಛೆಯಿಂದ ಮಲಗಿದ್ದಾರೆ. ಅವರೆಲ್ಲರ ಬಳಿಗೆ ಹೋಗಿ ಅವರೆಲ್ಲರೂ ಹಾಕಿಕೊಂಡಿದ್ದಂತಹ ಅನೇಕ ವಿಧವಾದಂತಹ ರತ್ನ ಖಚಿತವಾದಂತಹ ಮಣಿಮಯವಾದಂತಹ ಆಭೂಷಣಗಳನ್ನೆಲ್ಲ ಬಿಚ್ಚಿಕೊಂಡು ಒಂದು ವಸ್ತ್ರದಲ್ಲಿ ಕಟ್ಟಿ ಕುಶನ ಬಳಿ ಲವ ಹೇಳ್ತಾ ಇದ್ದಾನೆ. ಇದು ನೋಡಿ ಕ್ಷತ್ರಿಯರ ಹುಟ್ಟು ಗುಣ. ಯುದ್ಧದಲ್ಲಿ ಗೆದ್ದ ಬಳಿಕ ಅವರು ಸುಮ್ಮನೆ ಹೋಗೋದಿಲ್ಲ. ಸೋತ ರಾಜರುಗಳು ಮಡಿದ ರಾಜರುಗಳ ಆಭೂಷಣಗಳನ್ನೆಲ್ಲ ಕೂಡ ಬಿಚ್ಚಿಕೊಂಡು ಹೋಗೋದು ಹೆಚ್ಚು ಕಡಿಮೆ ಪದ್ಧತಿ ಅಂತಲೇ ಅನ್ನಿಸ್ತಾ ಇತ್ತು. ಎಲ್ಲವನ್ನು ಒಂದು ವಸ್ತ್ರದಲ್ಲಿ ಕಟ್ಟಿ ಲವ ಕುಶನ ಜೊತೆ

ಕೇಳು, ನಾನು ಈಗ ಇಲ್ಲಿದೆಯಲ್ಲ, ಯಾವ್ದಾದ್ರು ಒಂದು ರಥವನ್ನ ಹತ್ಕೊಂಡು ಹೋಗ್ತೀನಿ. ಈ ಯುದ್ಧದಲ್ಲಿ ನಾವಿಷ್ಟೆಲ್ಲ ನಿಗ್ರಹ ಮಾಡಿದೀವಿ, ಏನೇ ಆದ್ರೂ ಕೆಲವರಾದ್ರೂ ಬದುಕಿರ್ತಾರೆ, ಎಲ್ಲಾರು ಸತ್ತು ಹೋಗಿರೋದಿಲ್ಲ. ಹಾಗೆ ಯಾರಾದ್ರೂ ಬದುಕು ಉಳಿದಿದ್ರೆ ಅವರ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬರ್ತೀನಿ ನೋಡಿವಾಗ ಅಂತ ಹೇಳಿಬಿಟ್ಟು ತಾನು ಲಕ್ಷ್ಮಣನ ಸುವರ್ಣ ರಥವನ್ನ, ಚಿನ್ನದ ರಥವನ್ನ ಏರಿ ಅವನು ಹೋಗ್ತಾ ಇದ್ದಾನಂತೆ. ವ್ಯಗ್ರದಿಂದ ಲವನೈ ತರಲು, ಅತಿಯಾದ ರೋಷದಿಂದ ಲವ ಬರ್ತಾ ಇದ್ದಾನೆ. ಹಾಗೆ ಬರ್ತಾ ಇದ್ದಾಗ ಕುಶನ ಅಸಾಧ್ಯವಾದಂತಹ ಅನ್ಯಾದೃಶ್ಯವಾದಂತಹ ಬಾಣದ ಆಘಾತಕ್ಕೆ ಒಳಗಾಗಿಯೂ ಮೂರ್ಛೆ ಹೋಗಿರ್ಲಿಲ್ವಂತೆ ಆ ಕಪಿಸೈನ್ಯದಲ್ಲಿ ಇಬ್ಬರಿಗೆ ಮಾತ್ರ, ಒಬ್ಬ ಜಾಂಬವ, ಇನ್ನೊಬ್ಬ ಹನುಮ. ಆ ಇಬ್ಬರು ಪರಸ್ಪರ ಮಾತಾಡ್ಕೊಳ್ತಾ ಇದ್ದಾರಂತೆ.

ಕಂಡಿರೇ ಜಾಂಬವರೇ, ಅಣ್ಣನಾದಂತ ಜಾಂಬವಂತ ಕೇಳಿದ್ರ ರಾಮಾದಿ ವೀರರನ್ನೆಲ್ಲ ದಿಂಡುಗೆಡವು ಬಿಟ್ರು. ಎಲ್ಲ ಇಬ್ಬರು ಬಾಲಕರು ಸೇರ್ಕೊಂಡ್ರು, ಎಲ್ಲರೂ ಅವ್ರನ್ನ ದಿಕ್ಕುಗೆಡಿಸಿದ್ದಾರೆ, ಸೋಲಿಸಿ ಕೆಡವಿದ್ದಾರೆ. ಈಗ ಈ ರಣರಂಗದಲ್ಲಿ ಯಾರಿಗಾದ್ರೂ ಉಸಿರು ಬಾಕಿ ಇದ್ರೆ, ಅಪ್ಪಿ ತಪ್ಪಿ ಉಸಿರಾಡ್ತಿದ್ರೆ, ಅವರನ್ನ ಜುಟ್ ಹಿಡಿದು ಮಂಡೆ ಹಿಡಿದು ಎಳ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಬರ್ತಾ ಇದ್ದಾನೆ, ಸೀತಾಸುತನಾದಂತಹ ಲವ. ಈಗ ನಾವು ಇವನ ಜೊತೆ ಹೋರಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಜಾಂಬವ ಮೊದಲೆಯೇ ವಯಸ್ಸಾದಂತಹವನು, ಹನುಮಂತನಿಗೂ ಈಗ ಯುದ್ಧ ಮಾಡುವಂತಹ ಶಕ್ತಿ ಇಲ್ಲ. ಹಾಗಾಗಿ ಅವನು ನಮ್ಮಿಬ್ರನ್ನ ಹಿಡ್ಕೊಂಡು ಹೋಗ್ಲಿ ಬಿಡು, ಹೋದ ಮೇಲೆ ನಾವು ಜಾನಕಿ ಹತ್ರ ಕರ್ಕೊಂಡು ಹೋಗ್ಲಿ. ನಮ್ಮನ್ನ ನೋಡಿದಾಗ ಜಾನಕಿ ಖಂಡಿತವಾಗ್ಲೂ ನಮ್ಮನ್ನ ಗುರುತಿಸ್ತಾಳೆ. ನಮ್ಮನ್ನ ದಾಸರು ನಾವು, ಡಿಂಗರಿಗರು, ಅವಳ ಪಾದ ಸೇವಕರು ನಾವು. ನಮ್ಮನ್ನ ಅವಳು ಪಾಲಿಸ್ಲಿ ಉಳಿಸ್ಲಿ. ಅವಳಿಗೆ ಬಿಟ್ಟಿದ್ದು ಈಗ ನಾವು ಇವನ ಜೊತೆ ಯುದ್ಧ ಮಾಡೋದು ಬೇಡ, ನಾವು ನಾವಾಗಿಯೇ ಅವನ ಶರಣಾಗತಿಗೆ ಹೋಗ್ಬಿಡೋಣ ಅಂತ ಹೇಳಿ ಹನುಮಂತ ಜಾಂಬವನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಹನುಮಂತನ ಒಂದು ಮಾತಿನ ನಯವನ್ನ ನಾವು ಗಮನಿಸಬೇಕು. ಕಂಡಿರೇ ಜಾಂಬವರೇ, ಜಾಂಬವನೇ ಅಂದಿದ್ರು ಕೂಡ ಛಂದಸ್ಸಿಗಾಗಲಿ ಮಾತ್ರೆಗಾಗಲಿ ಯಾವ ಲೋಪವೂ ಬರ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಕವಿ ಜಾಂಬವರೇ ಅಂತ ಹೇಳುವುದರ ಮೂಲಕ ಹನುಮಂತ ಜಾಂಬವನ ಹಿರಿತನವನ್ನ ಒಪ್ಕೊಳ್ತಾ ಇದ್ದಾನೆ, ಮತ್ತೆ ಅವನಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನ ಸಲ್ಲಿಸ್ತಾ ಇದ್ದಾನೆ. ಮತ್ತೆ ವಾಲ್ಮೀಕಿ ಮಹರ್ಷಿಗಳು ಹನುಮಂತನನ್ನ ವರ್ಣನೆ ಮಾಡುವಾಗ ವಾಕ್ಯಂ ವಾಕ್ಯ ವಿಶಾರದಂ, ವಾಕ್ಯಂ ವಾಕ್ಯಜ್ಞಂ, ವಾಕ್ಯಂ ವಾಕ್ಯ ಕೋವಿದಂ, ಈ ರೀತಿಯಾಗಿ ಅನೇಕ ವಿಧವಾಗಿ ಅವನನ್ನು ಹೊಗಳುತ್ತಾರೆ. ಅವನ ಮಾತಿನ ನಯವೇ ನಯ. ಅಂತಹ ಮಾತಿನ ನಯದ ಒಂದು ಸಣ್ಣ ಝಲಕ್ ಅಂತ ಹೇಳ್ತೀವಲ್ಲ, ಅದನ್ನ ಕೂಡ ನಾವು ಇಲ್ಲಿ ಲಕ್ಷ್ಮೀಶನ ಷಟ್ಪದಿಯಲ್ಲಿ ಕಾಣ್ತಾ ಇದ್ದೀವಿ. ಹಾಗೆ ಅವರಿಬ್ಬರು ಲವನಿಗೆ ಶರಣಾಗತರಾಗುವಂತಹ ನಿರ್ಧಾರವನ್ನ ಮಾಡಿ ಇಬ್ಬರು ಸುಮ್ಮನೆ ಇದ್ದಾರೆ.

ಎಲ್ಲರೂ ಜ್ಞಾನ ತಪ್ಪಿ ಪ್ರಾಣ ಕಳ್ಕೊಂಡು ರಣರಂಗದಲ್ಲಿ ಬಿದ್ದಿದ್ರು ಕೂಡ ಇವರಿಬ್ರು ಮಾತ್ರ ಕೂತಿದ್ದಾರೆ, ಸ್ವಲ್ಪ ಹೆದರ್ಕೊಂಡು ನಡುಗುತ್ತಾ ಮಾತಾಡ್ತಾ ಇದ್ದಾರೆ. ಇವರಿಬ್ರನ್ನು ನೋಡಿದಾಗ ಲವ ಲೀಲೆಯಿಂದ ಲೀಲಾಜಾಲವಾಗಿ ಆಟಾನೋ ಅನ್ನೋ ರೀತಿಯಾಗಿ ಅವರಿಬ್ರನ್ನು ಎಳ್ಕೊಂಡು ಬರ್ತಾನೆ. ಎಳ್ಕೊಂಡು ಬಂದು ಅಣ್ಣನಿಗೆ ತೋರಿಸ್ತಾ ಇದ್ದಾನೆ, ನೋಡಣ್ಣ ಇದ್ಯಾರೋ ವಿಚಿತ್ರವಾದಂಥ ಕಪಿಗಳು ಎರಡೂ ಮಾತಾಡ್ತಾ ಕೂತಿದ್ವು, ನಾನು ಎಳ್ಕೊಂಡು ಬಂದಿದ್ದೀನಿ ನೋಡು ಅಂತ ಹೇಳಿ ಆ ಅಣ್ಣನಾದಂಥ ಕುಶನಿಗೆ ಹೇಳಿದಾಗ ಲವನ ಈ ಒಂದು ಸಾಹಸವನ್ನು ಅಣ್ಣ ಮೆಚ್ಚುತ್ತಾನೆ. ಮೆಚ್ಚಿ ತಮ್ಮನನ್ನು ಅಪ್ಕೊಳ್ತಾ ಇದ್ದಾನೆ. ಆಮೇಲೆ ಆಯಿತು, ಎಲ್ಲ ಯುದ್ಧವೆಲ್ಲ ಮುಗೀತು, ಇನ್ಯಾರು ನಮ್ಮನ್ನು ಎದುರಿಸೋದಕ್ಕೆ ಇಲ್ಲಿ ಒಂದು ನರ ಪಿಳ್ಳೆಯೂ ಇಲ್ಲ, ಒಂದು ನೊಣ ಸೊಳ್ಳೆಗಳೂ ಕೂಡ ಇಲ್ಲ, ಹಾಗಾಗಿ ನಮ್ಮ ಕೆಲಸ ಮುಗೀತು, ನಾವು ಈಗ ನಮ್ಮ ಅಮ್ಮನ ಹತ್ರ ಹೋಗೋಣ ನೋಡಕ್ಕೆ ಅಂತ ಹೇಳಿ ಆ ಇಬ್ಬರು ಪ್ಲವಗ ಪತಿಗಳು ಜಾಂಬವಂತ ಹನುಮಂತ ತಾವಾಗಿ ಈ ಮಕ್ಕಳ ಬಂಧನಕ್ಕೆ ಸಿಕ್ಕಿದ್ದಾರೆ. ಅವರಿಬ್ಬರನ್ನು ಕರ್ಕೊಂಡು ಎಲ್ಲ ಆಭರಣಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಆಶ್ರಮಕ್ಕೆ ಬರ್ತಾರೆ ತಮ್ಮ ತಾಯಿಯಾದಂಥ ಸೀತೆಯನ್ನು ನೋಡಕ್ಕೆ.

ಸೀತೆ ಕುಶನಿಗೆ ತಾನೇ ಕೈಯಾರ ಕವಚಗಳನ್ನ ತೊಡಿಸಿ ಯುದ್ಧಕ್ಕೆ ಕಳಿಸಿದಾಳೆ. ಇಷ್ಟೊತ್ತಾಯ್ತು, ಕುಶನೂ ಬರಲಿಲ್ಲ, ಮೊದಲು ಹೋಗಿದ್ದ ಲವನೂ ಬರಲಿಲ್ಲ. ಇಬ್ಬರೂ ಮಕ್ಕಳಿಗೆ ಏನಾಯ್ತೋ ಗೊತ್ತಿಲ್ವಲ್ಲ, ಎಲ್ಲಿ ಹೋದ್ರೋ ಗೊತ್ತಿಲ್ವಲ್ಲ ಅಂತ ಹೇಳಿ ತಾಯಿ ಕರುಳು ತಳಮಳಿಸ್ತಾ ಇದೆ, ತುಡಿತಾ ಇದೆ. ಅವಳು ಕೈ ಕೈ ಹೆಸಕೊಳ್ತಾ, ಹೊಟ್ಟೆ ಹೊಸಕೊಳ್ತಾ ಚಿಂತಿಸ್ತಾ ನಿಂತಿದ್ದಾಳೆ. ಆಗ ಬರ್ತಾರೆ ಇಬ್ರುವೆ, ಇಬ್ಬರೇ ಬರೋದಿಲ್ಲ, ಜೊತೆಗೆ ಇಬ್ಬರು ವಾನರ ಶ್ರೇಷ್ಠರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಆ ವಾನರ ಶ್ರೇಷ್ಠರ ಸ್ಥಿತಿ ಹೇಗಿದೆ ಅಂತಂದ್ರೆ, ಕಾಡಿನ ಬೇಟೆಯಲ್ಲಿ ಬೇಟೆಗಾರರ ಬಲೆಗೆ ಸಿಕ್ಕಿ ಭಯದಿಂದ ನಡುಗ್ತಾ ಇರೋ ಮತ್ತೆ ಭೂಮಿಗೆ ಬಿದ್ದಿರೋ ಅಂತಹ ಹುಲ್ಲಯ್ಯ ಮರಿಗಳ ರೀತಿಯಾಗಿ ಅವರು ಮೌನದಿಂದ ಮಾತೇ ಇಲ್ಲದೆ ಉಸಿರೇ ಇಲ್ಲದೆ ಬಂದು ಬಿದ್ದಿದ್ದಾರೆ. ಮತ್ತೆ ಆಭೂಷಣಗಳನ್ನೆಲ್ಲ ಕಟ್ಟಿ ತಂದಿದ್ದಾರೆ, ರಾಮನದು, ವಿಭೀಷಣನದು, ಲಕ್ಷ್ಮಣನದು, ಭರತನದು, ಶತ್ರುಘ್ನನದು, ಮಿಕ್ಕ ಅನೇಕ ವೀರ ಸೇನಾಪತಿಗಳ ಎಲ್ಲ ರೀತಿಯ ಮಣಿಮಯವಾದ ಆಭೂಷಣಗಳನ್ನೆಲ್ಲ ಕೂಡ ಒಟ್ಟು ಮಾಡಿ ಬಟ್ಟೆಯಲ್ಲಿ ಕಟ್ಕೊಂಡು ತಂದು ತಾಯಿಯ ಚರಣಕ್ಕೆ ಅರ್ಪಿಸಿ ಇಬ್ಬರೂ ಆ ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದಾಗ ಸೀತೆಗೆ ಹೆದರಿಕೆ ಆಗುತ್ತೆ. ಅವಳು ನಡು ನಡುಗಿ ಮಕ್ಕಳಿಗೆ

ಸೀತೆಗೆ ಭಯ ಬೆನ್ನ ಹುರಿಯಿಂದ ಎದ್ದು ಬರ್ತಾ ಇದೆ. ಅವಳು ಹೇಳ್ತಾಳೆ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ, ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದ ರೀತಿಯಲ್ಲಿ ಈ ತಪೋವನದ ಶಾಂತಿ ಸಮಾಧಾನದ ವಾತಾವರಣದಲ್ಲಿ ನನ್ನ ಪಾಡು ನಾನಿದ್ದೆ. ನಮಗೆ ಯಾಕೆ ಈ ಧಾರಣೀಶರ ಆಭೂಷಣಗಳು? ಅದೆಲ್ಲ ಮುಗಿದ ಕತೆ. ಆ ರಾಜರ ಆಭೂಷಣಗಳ ಒಂದು ಹಂಬಲ, ಮೋಹ ಇವಾಗ ನನಗೆ

ಇಲ್ಲ, ನಮಗೆ ಯಾಕೆ ಬೇಕಿತ್ತು? ಅಲ್ಲದೆ ನೀವು ಮಾಡಿರುವಂತಹ ಘೋರ ಅಪರಾಧ ಯಾವುದು? ಈ ಇಬ್ಬರು ಕಪಿಶ್ರೇಷ್ಠರು ಅತಿ ವೀರರು, ಮಾನಧನರು, ಸ್ವಾಮಿ ಭಕ್ತರು. ಇವರನ್ನ ನೀವು ಹೀಗೆ ಕರ್ಕೊಂಡು ಬಂದು ಅವರ ಅಭಿಮಾನವನ್ನ ಭಂಗ ಮಾಡಿದಿರಿ. ನಮಗೆ ಯಾಕೆ ಬೇಕು ಈ ರೀತಿಯಾದಂತಹ ಒಂದು ಹೀನವಾದ ಕೃತ್ಯ? ಘೋರ ಕರ್ಮಗಳನ್ನೆಲ್ಲ ಮಾಡಿಬಿಟ್ರಿ ಮಕ್ಕಳೇ, ನೀವು ದಾರಿ ತಪ್ಪಿಬಿಟ್ರಿ. ನಾನು ಬೆಳೆಸಿದ ಮಕ್ಕಳು, ವಾಲ್ಮೀಕಿ ತರಬೇತಿ ಮಾಡಿದಂತಹ ಮಕ್ಕಳು, ನೀವು ಹೀಗೆ ಅಭಿಮಾನಿಗಳ ಭಂಗ ಮಾಡ್ತಿರಲ್ಲ, ಸ್ವಾಮಿ ಭಕ್ತರನ್ನ ಅವಮಾನ ಮಾಡ್ತಿದ್ದೀರಲ್ಲ, ಇದು ಸರಿಯೇ? ಇನ್ನೂ ವಾಲ್ಮೀಕಿ ಮುನಿಗಳು ಬಂದಿಲ್ಲ ವರುಣಲೋಕದಿಂದ, ಅಷ್ಟರಲ್ಲಿ ನೀವು ಇವರನ್ನ ಕರ್ಕೊಂಡು ಹೋಗಿ ಮತ್ತೆ ಅರಣರಂಗದಲ್ಲಿ ಬಿಟ್ಟು ಬಂದ್ಬಿಡಿ ಮಕ್ಕಳಾ ಅಂತ ಹೇಳಿ ಅವಳು ಕೇಳ್ಕೊಳ್ತಾ ಇದ್ದಾಳೆ ಲವನ ಬಳಿ. ಆ ತಾಯಿಯ ಮಾತನ್ನ ಲವ ಒಪ್ಪಿಕೊಂಡು ಮುಂದೆ ಏನು ಮಾಡ್ತಾ

ರಣರಂಗದಲ್ಲಿ ಬಿಟ್ಬಿಟ್ಟು ಬಂದಾಗ ಅಷ್ಟರಲ್ಲಿ ಈ ಎಲ್ಲ ವಿಷಯವನ್ನು ನಾರದನಿಂದ ವಾಲ್ಮೀಕಿ ಮುನಿಗಳು ತಿಳ್ಕೊಂಡಾಗಿರುತ್ತೆ. ಒಡನೆಯೇ ಅವರು ಪಾತಾಳ ಲೋಕದಿಂದ ಮೇಲಕ್ಕೆ ಬರ್ತಾರೆ. ಎಲ್ಲ ಅವರು ಬಂದಾಗ ಆಶ್ರಮ ದ್ವಾರಕ್ಕೆ ಹೋಗಿ ಆಶ್ರಮ ವಾಸಿಗಳೆಲ್ಲ ಅವರನ್ನ ಸ್ವಾಗತ ಮಾಡ್ತಾರೆ. ಅವನಿಜೆಯಾದಂತಹ ಸೀತೆಗೆ ಅತ್ಯಂತ ಸಂತೋಷ ಆಗುತ್ತೆ ವಾಲ್ಮೀಕಿ ಮುನಿಗಳನ್ನ ನೋಡಿ. ಯಾಕೆ ಅಂದ್ರೆ ಮತ್ತೊಮ್ಮೆ ಹೀಗೆ ಇಕ್ಕಟ್ಟಿನ ಒಂದು ಸಂದರ್ಭವನ್ನ ತನ್ನ ಮಕ್ಕಳು ತಂದಿಟ್ಟಿದ್ದಾರೆ. ಈಗ ಏನು ಮಾಡಬೇಕು, ತನ್ನ ಪಾತ್ರ ಏನು, ಕರ್ತವ್ಯ ಏನು ಅನ್ನೋದು ಅವಳಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅವರು ಬಂದಿದ್ದನ್ನ ಕಂಡು ಅವಳಿಗೆ ಅತಿಯಾದಂತಹ ಸಂತೋಷ ಆಗ್ತಾ ಇದೆ. ಅವರಿಗೆ ನಮಸ್ಕಾರ ಮಾಡ್ತಾಳೆ. ಮಿಕ್ಕ ಎಲ್ಲ ಆಶ್ರಮದ ವಾಸಿಗಳು ಕೂಡ ವಾಲ್ಮೀಕಿ ಮುನಿಗಳಿಗೆ ನಮಸ್ಕಾರ ಮಾಡ್ತಾರೆ. ಆಗ ಆ ಜಾನಕಿಯ ಸುತರಾದಂತಹ ಲವಕುಶರಿಬ್ಬರೂ ಕೂಡ ಇನ್ನೂ ಕೋದಂಡ ಪಾಣಿಗಳಾಗೇ ಇದ್ದಾರೆ. ಅವರೂ ಕೂಡ ಆ ವಾಲ್ಮೀಕಿ ಮುನಿಗಳ ಕಾಲುಗಳಿಗೆ ನಮಸ್ಕಾರ ಮಾಡಿ ನಿಲ್ತಾರೆ.

ಅವರಿಬ್ಬರು ನಮಸ್ಕಾರ ಮಾಡಿದ್ದಾರೆ, ಅವರನ್ನ ಬಗ್ಗಿ ವಾಲ್ಮೀಕಿ ಮುನಿಗಳು ಮೇಲೆ ಎತ್ತತಾ ಇದ್ದಾರೆ, ಅಪ್ಪಿಕೊಂಡಿದ್ದಾರೆ. ಮತ್ತೆ ಕೇಳ್ತಾರೆ, ಮಕ್ಕಳರ ಆ ರಘುವರನ ಸೇನೆಯ ಜೊತೆ ನಿಮ್ಗೆ ಯುದ್ಧ ಆಯ್ತಂತಲ್ಲ, ಯಾಕೆ ಆಯ್ತು? ಸೈನ್ಯ ಬಂದು ನಿಮ್ಮ ಮೇಲೆ ಬಿತ್ತಲ್ಲ, ಹಾಗೆ ಬಿದ್ದಂತಹ ಸೈನ್ಯ ಯಾರದು? ಒಂದೇ ಒಂದು ಗಾಯವೂ ಆಗದೆ ನಿಮಗೆ ಜಯ ಆಯ್ತು ಅಂತ ಹೇಳ್ತಿದ್ದೀರಲ್ಲ, ಅದು ಹೇಗೆ ಅಂತ ಹೇಳಿ ವಾಲ್ಮೀಕಿ ಮುನಿಗಳು ಇವರಿಬ್ಬರನ್ನ ಕೇಳಿದಾಗ ಹಿರಿಯನಾದಂತಹ ಕುಶ ಉತ್ತರ ಹೇಳ್ತಾ ಇದ್ದಾನೆ.

ತಂದೆ ವಾಲ್ಮೀಕಿ ಮುನಿಗಳನ್ನ ತಂದೆ ಅಂತ ಸಂಬೋಧಿಸ್ತಾ, ನೀವು ಇರುವಾಗ ನಮ್ಮ ಕ್ಷೇಮಕ್ಕೆ ಯಾವ ಕೊರತೆ ಆಗೋದಿಕ್ಕೆ ಸಾಧ್ಯ? ನಿಜ, ನೀವು ಕೊಟ್ಟಂತಹ ಅನೇಕ ವಿಧವಾದಂತಹ ಮಂತ್ರೋಪದೇಶ, ಅಗ್ನಿಮಂತ್ರ, ಸೂರ್ಯಮಂತ್ರ, ಇವುಗಳೆಲ್ಲದರ ಪ್ರಭಾವದಿಂದ ನಾವು ಶತ್ರು ಸೈನ್ಯವನ್ನ ನಮಗೆ ಸ್ವಲ್ಪವೂ ಕೂಡ ಗಾಯ ಆಗದೆ, ತೊಂದರೆ ಆಗದೆ, ಹಾನಿ ಉಂಟಾಗದೆ ಗೆದ್ದು ಬಿಟ್ಟಿದ್ದೀವಿ. ಇದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ನಮ್ಮ ಗೆಲುವಿಗೆ, ನಮ್ಮ ಏಳ್ಗೆಗೆ, ನಮ್ಮ ಬಲ್ಮೆಗೆ ಎಲ್ಲಕ್ಕೂ ನೀವೇ ಕಾರಣ ಅಂತ ಹೇಳಿಬಿಟ್ಟು, ನಾವು ಯಾಕೆ ಆ ಸೈನ್ಯದ ಮೇಲೆ ಹಾಯ್ಬೇಕಾಗಿ ಬಂತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇವಾಗ ಈ ಪುಣ್ಯವಾದಂತಹ ಆಶ್ರಮ, ಇಲ್ಲಿ ಭೂತ ಹಿಂಸೆಗೆ ಜಾಗವೇ ಇಲ್ಲ. ಇಲ್ಲಿ ಬಂದು ಒಂದು ಕುದುರೆ ಆ ಹುಲ್ಲನ್ನ ಮೇಯೋದಕ್ಕೆ ಶುರು ಮಾಡ್ತು, ಹಾಗಾಗಿ ಅದನ್ನ ಈ ಲವ ಕಟ್ಟಿದಂತಹ ಲವನ ಮೇಲೆ ಅಶ್ವದ ಜೊತೆ ಬಂದಂತಹ ಸೈನ್ಯ ಎರಗಿತು. ಅದು ಶತ್ರುಘ್ನ ಪರಾಕ್ರಮದಿಂದ ಇವನ ಮೇಲೆ ಯುದ್ಧ ಮಾಡ ತೊಡಗಿದ. ಆಗ ನಾನು ಹೋಗಿ ಇವನಿಗೆ ಸಹಾಯ ಮಾಡಿದೆ. ಸೌಮಿತ್ರಿ, ಭರತ, ರಾಮಾದಿಗಳೆಲ್ಲ ಒಬ್ಬರಾದ ಮೇಲೆ ಒಬ್ಬರು ಬಂದು ನಮ್ಮ ಮೇಲೆ ಯುದ್ಧ ಮಾಡಿದ್ರು. ಕೊನೆಗೆ

ಇನ್ನು ಹೇಳೋದೇನಿದೆ, ಎಲ್ಲ ದೊರೆಗಳನ್ನೆಲ್ಲ ಕೂಡ ನಾವು ವರಸೆ ಹಾಕ್ಬಿಟ್ವು ಅಂತ ಹೇಳಿದಂತ ಕುಶನ ಮಾತಿಗೆ ವಾಲ್ಮೀಕಿ ಮುನಿಗಳಿಗೆ ಮನಸ್ಸಿನಲ್ಲಿ ಅಚ್ಚರಿಗೊಳ್ತಾರೆ. ಆದ್ರೆ ನೊಂದ್ಕೊಳ್ತಾರೆ, ಯಾಕೆ ತಪ್ಪಾದುದು ಅಂತ ನೊಂದ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೀತಾ ಮಾತೆಯನ್ನ ಈ ಮಕ್ಕಳನ್ನ ತಂದೆಯ ವಶಕ್ಕೆ ಒಪ್ಪಿಸೋದಕ್ಕಾಗಿ ಒಂದು ಒಳ್ಳೆಯ ಸಂಧಿಯನ್ನ ಎದುರು ನೋಡ್ತಾ ಇದ್ರು. ಆದ್ರೆ ಅದು ಈ ರೀತಿಯಾಗಿ ವಿಪರೀತವಾಗಿ ಪರಿಣಮಿಸ್ತು, ತಾವು ಅಲ್ಲಿ ಇಲ್ಲದೇ ಇದ್ದ ಕಾರಣದಿಂದ ಅನ್ನುವ ದೃಷ್ಟಿಯಿಂದ ಅವರು ನೊಂದುಕೊಳ್ತಾರೆ. ಆಗ ನಡುನಡುಗುತ್ತಾ ನಿಂತಿದ್ದಂತ ಸೀತೆಯನ್ನ ಸಂತೈಸ್ಬಿಟ್ಟು ಬೇಗದಿಂದ ಅಲ್ಲಿ ಇದ್ದಂತಹ ಬೊಟುಗಳನ್ನ ತಾಪಸರನ್ನೆಲ್ಲ ಕೂಡಿಕೊಂಡು ಆ ರಣರಂಗಕ್ಕೆ ಹೋಗಿದ್ದಾರೆ.

ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ರಾಮ ಈ ಭೂಮಿಯ ಮೇಲಿದ್ದ ಎಲ್ಲ ಪರ್ವತಗಳನ್ನು ತಂದು ಮೊದಲು ಸಮುದ್ರಕ್ಕೆ ಮುಳುಗಿಸಿ ಅದರ ಮೇಲೆ ಸೇತುವೆಯನ್ನು ಕಟ್ಟಿದ್ದ. ಹಾಗಾಗಿ ಭೂಮಿಗೆ ಆಧಾರವೇ ಇಲ್ಲಂತೆ ಆಗಿಬಿಟ್ಟಿತ್ತು. ಅದನ್ನು ನೆನೆದು ಅವನ ಮಕ್ಕಳಾದಂಥ ಲವಕುಶರು ಭೂಮಿಯ ಪರ್ವತಗಳನ್ನು ತಂದು ಈ ಭೂಮಿ ಮೇಲೆ ಹಾಕ್ಬಿಟ್ಟಿದ್ದಾರೇನೋ ಪ್ರತಿಯಾಗಿ ಅನ್ನುವ ರೀತಿಯಲ್ಲಿ ಆ ರಣರಂಗದಲ್ಲಿ ಆನೆಯ ಹೆಣ, ಕುದುರೆಯ ಹೆಣ ಮತ್ತು ಮನುಷ್ಯರ ಹೆಣ ಹೀಗೆ

ರೀತಿಯ ಹೆಣಗಳು ಒಟ್ಟುಗರೆದು ಪರ್ವತ, ವಿವಿಧ ಆಕಾರದ, ವಿವಿಧ ಪ್ರಮಾಣದ, ವಿವಿಧ ಗಾತ್ರದ ಪರ್ವತಗಳು ಅಲ್ಲಲ್ಲಿ ಬಿದ್ದಿದ್ವೋ ಅನ್ನುವ ರೀತಿಯಾಗಿ ರಣರಂಗ ಕಾಣಿಸ್ಕೊಳ್ತಾ ಇತ್ತು. ಆ ವಾಲ್ಮೀಕಿಯ ಕಣ್ಣಿಗೆ

0: ಅತಿ ಘೋರವಾಗಿದ್ದಂತಹ ರಣರಂಗ. ಅಲ್ಲಲ್ಲಿ ಸತ್ತು ಬಿದ್ದಿರುವಂತಹ ಕುದುರೆಗಳು, ರಥಗಳು, ಆನೆಗಳು, ರಾಕ್ಷಸ ಮನುಜ ಕಪಿಗಳ ಹೆಣಗಳು, ಅಲ್ಲಲ್ಲಿ ಕೆಡೆದು ಬಿದ್ದಿರುವಂತಹ ಛತ್ರ ಚಾಮರದ ಮೆದೆಗಳು, ಒಟ್ಟೊಟ್ಟಾಗಿ ಒಟ್ಟಲು ಹಾಕಿರುವಂತಹ ಅನೇಕ ವಿಧವಾದಂತಹ ಆಯುಧದ ರಾಶಿಗಳು ಎಲ್ಲ ಸೇರಿ ಕೆಲವು ಸತ್ತಂತಹ ಸೈನಿಕರ ತಲೆ ಒಡೆದು ಆ ಒಂದು ಮೆದುಳಿನಿಂದ ನೆಣವೆಲ್ಲ ಈಚೆಗೆ ಬಂದು ಹರಿದಿದೆ. ಅಲ್ಲಲ್ಲಿ ರಕ್ತ ಹೆಪ್ಪುಗೆಟ್ಟು ನಿಂತಿದೆ. ಕರುಳೆಲ್ಲ ಹೊಟ್ಟೆಯಿಂದ ಹೊರಗೆ ಬಂದು ಸಿಕ್ಕಾಕೊಂಡಿದೆ ಆಯುಧಗಳಲ್ಲಿ. ಇಂತಿರುವಂತಹ ಉಗ್ರವಾದ, ಘೋರವಾದ, ಜುಗುಪ್ಸಾವಹವಾದಂತಹ ರಣರಂಗದ ಮಧ್ಯದಲ್ಲಿ ರಾಮ ಮೂರ್ಛೆ ಹೋಗಿ ಮಲಗಿರುವುದನ್ನ ವಾಲ್ಮೀಕಿ ಮುನಿಗಳು ಕಾಣ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 21ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: This is Akashvani and I am Valsa Williams with the Midday News. The headlines. Prime Minister Narendra Modi embarks on 6-day visit to Indonesia, Australia and New Zealand. Says it will strengthen India's Act East policy as well as outlook towards free and open Indo-Pacific. Minister for Cooperation Amit Shah says cooperative movement is entering a new phase of expansion through reforms, digitization and professional management. Heavy rain affects normal life in Mumbai metropolitan region. Traffic disrupted on Mumbai-Pune expressway due to landslides. IMD issues red alert for heavy to very heavy rainfall over parts of Madhya Maharashtra, Gujarat, Goa and Chhattisgarh for today. At least 10 people killed and over 46 injured in Kiev after Russia launches ballistic missile attack. England storm into FIFA World Cup quarterfinals with dramatic 3-2 victory over Mexico. And in Wimbledon tennis, Novak Djokovic beats Roman Safiulin of Russia to reach men's singles quarterfinals. Naomi Osaka also reaches women's singles quarterfinals, defeating world number one Aryna Sabalenka. Prime Minister Narendra Modi has embarked on a 6-day visit to Indonesia, Australia and New Zealand. In his departure statement, the Prime Minister said his visit to the three countries will further strengthen India's Act East policy, Mahasagar vision, as well as the country's outlook towards a free and open Indo-Pacific. Prime Minister Modi said his visit to Indonesia will further deepen the comprehensive

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ. ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ. ಗಣ್ಯರಿಂದ ಗೌರವ ನಮನ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಕುರಿತಂತೆ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬು ಕುಮಾರ್ ಅವರಿಗೆ ಬರೆದ ಪತ್ರದಲ್ಲಿ 5 ದಿನಗಳಿಂದ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳಿಗೆ ರಾಜ್ಯ ಸರ್ಕಾರವೇ ಕುಮ್ಮಕ್ಕು ನೀಡುತ್ತಿದೆ. ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಸರ್ಕಾರವನ್ನು ಖುಷಿಪಡಿಸುವ ರೀತಿಯಲ್ಲಿ ಅಧಿಕಾರಿಗಳಿಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳು ಮತ್ತು ರಾಜಕೀಯ ಕಾರ್ಯಕರ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಈ ಅಭಿಯಾನ ನಡೆಸುತ್ತಿರುವ ರೀತಿಯ ಬಗ್ಗೆ ತಮಗೆ ಭಿನ್ನಾಭಿಪ್ರಾಯವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲರಿಗೂ ಮತದಾನದ ಹಕ್ಕು ಸಿಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಿದೆ ಎಂದು ತಿಳಿಸಿದ್ದಾರೆ.
1: ಎಸ್ಐಆರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮಾಡುವಂತ ರೀತಿಲಿ ನಮ್ದೇ ಆದಂತ ಭಿನ್ನ ಅಭಿಪ್ರಾಯ ಇದೆ. ನಾವು ಇದನ್ನಲೇ ಕೋರ್ಟಲ್ಲೂ ಕೂಡ ನಮ್ಮ ವಾದವನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಕೋರ್ಟ್ ಅಲ್ಲಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯದಲ್ಲೂ ಈ ರೀತಿ ದಿಟ್ಟವಾದಂತ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿರ್ಲಿಲ್ಲ. ನಾವು ಕೈ ಜೋಡಿಸಿ ಅವ್ರಿಗೆ ಏನ್ ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವ್ ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.

0: ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಬಿಎಲ್ಒಗಳನ್ನು ನೇಮಕ ಮಾಡುವ ಅವಕಾಶವಿದೆ. ಜನರು ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರ ಮಾಡುತ್ತಿದ್ದು ವಿಪಕ್ಷಗಳಲ್ಲಿ ಭಯ ಉಂಟು ಮಾಡಿದೆ ಎಂದು ತಿಳಿಸಿದ್ದಾರೆ. ಪಾದಚಾರಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ 6 ತಿಂಗಳ ಕಾಲಾವಕಾಶ ಬೇಕಾಗಿದ್ದು ಎಲ್ಲರ ಸಹಕಾರ ದೊರೆತರೆ ಕೇವಲ 4 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಕೇಂದ್ರ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿಮಾಲ್ ಹಿಂಭಾಗದ ಪಾದಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ದೇಶದಲ್ಲಿ ಬೆಂಗಳೂರು ಆರ್ಥಿಕವಾಗಿ ಅಭಿವೃದ್ಧಿಯಾದರೆ ಮಾತ್ರ ರಾಜ್ಯಕ್ಕೆ ಬಂಡವಾಳ ಹರಿದು ಬರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬರಲಿದೆ ಎಂದು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿಂದು ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗಿನಿಂದಲೇ ಮಳೆ ಹಾಗೂ ಗಾಳಿ ಬಿರುಸಾಗಿದೆ. ಸುಮಾರು 1 ತಿಂಗಳು ತಡವಾಗಿ ಪ್ರಾರಂಭವಾಗಿರುವ ಮುಂಗಾರು ತೀವ್ರತೆ ಇಂದಿನಿಂದ ಹೆಚ್ಚಾಗಿದೆ. ಇಂದು ಬೆಳಗ್ಗಿನಿಂದಲೇ ಮಡಿಕೇರಿ ನಗರದಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಗಾಳಿಯ ತೀವ್ರತೆ ಕೂಡ ಹೆಚ್ಚಾಗಿದೆ. ವಿರಾಜಪೇಟೆ ತಾಲೂಕಿನ ಬೆಟೋಳಿ ಗ್ರಾಮದ ನಿವಾಸಿ ಸಿಂಧು ಎಂಬುವರ ಮನೆ ಮೇಲೆ ಗಾಳಿಯಿಂದಾಗಿ ಮರಬಿದ್ದು ತೀವ್ರ ಗಾಯಗಳಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ ಸಿಂಧು ಅವರನ್ನು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ KRS ಜಲಾಶಯದ ಒಳಹರಿವಿನಲ್ಲಿ ಸ್ವಚ್ಛ ಚೇತರಿಕೆ ಕಂಡಿದೆ. ಕಳೆದ 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು 1095 ಕ್ಯೂಸೆಕ್ಗೆ ಏರಿದ್ದು ಇಂದು 1449 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಾಗಿದೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ KRS ಅಣೆಕಟ್ಟೆಯಲ್ಲಿ ಪ್ರಸ್ತುತ 80.90 ಅಡಿ ನೀರಿದೆ. ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಕಂಡರೆ ಮಂಡ್ಯ, ಬೆಂಗಳೂರು, ಮೈಸೂರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಅಭಾವ ಕಡಿಮೆಯಾಗಲಿದೆ. ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎದುರಿಸಲು ಸಜ್ಜಾಗುವಂತೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ನಿರ್ದೇಶನ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಂಬಂಧ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ವಾಡಿಕೆ ಮಳೆಯಾಗುವ ನಿರೀಕ್ಷೆ ಇದೆ. ಆದ್ದರಿಂದ ಪ್ರಾಕೃತಿಕ ವಿಕೋಪ ಎದುರಿಸಲು ಸಜ್ಜಾಗಬೇಕು. ಜೊತೆಗೆ ಎಲ್ ನಿನೋ ಪರಿಣಾಮದಿಂದ ಕಡಿಮೆ ಮಳೆಯಾದಲ್ಲಿ ಅನಾವೃಷ್ಟಿಯನ್ನೂ ಸಹ ಎದುರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಧಿಕಾರಿಯವರ PD ಖಾತೆಯಲ್ಲಿ 3,05,00,000 ರೂಪಾಯಿ ಇದ್ದು 5 ತಾಲೂಕುಗಳ ತಹಶೀಲ್ದಾರ್ಗಳ PD ಖಾತೆಯಲ್ಲಿ ಒಟ್ಟು 1,41,39,000 ರೂಪಾಯಿ ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ ರಾತ್ರಿಯಿಂದ ಧಾರಾಕಾರ ಮಳೆಯಾಗುತ್ತಿದೆ. ಜಿಲ್ಲೆಯ ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ ತಾಲೂಕಿನಾದ್ಯಂತ ಹಾಗೂ ಚಾರ್ಮುಡಿ, ಬಾಳೂರು, ಗೋಣಿಬೀಡು ಸುತ್ತಮುತ್ತ ಇಂದು ಮುಂಜಾನೆಯಿಂದ ಗಾಳಿ ಸಹಿತ ಮಳೆಯಾಗುತ್ತಿದೆ. ಹಲವೆಡೆ ರಸ್ತೆಗೆ ಮರ ಉರುಳುಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೂಡಿಗೆರೆ ತಾಲೂಕು

0: ಕಿನ ಅಂಗನವಾಡಿ ಕೇಂದ್ರಗಳು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ತಹಶೀಲ್ದಾರ್ ರಜೆ ಘೋಷಣೆ ಮಾಡಿದ್ದಾರೆ. ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಪ್ರತಿಮೆಗೆ ಇಂದು ಮಾಲಾರ್ಪಣೆ ಮಾಡಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಕಲಬುರಗಿಯಲ್ಲಿರುವ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಜಗಜೀವನ್ ರಾಮ್ 40ನೇ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಶಾಸಕ ಎನ್ ಚಲುವರಾಯಸ್ವಾಮಿ ಅವರ ಗೌರವ ನಮನ ಸಲ್ಲಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕೇವಲ ರಾಜಕಾರಣಿಯಲ್ಲ, ಅವರು ಒಂದು ಶಕ್ತಿ ಎಂದು ಬಣ್ಣಿಸಿದರು. ಚಾಮರಾಜನಗರ ಜಿಲ್ಲಾ ಕೇಂದ್ರ ಸೇರಿದಂತೆ ಗುಂಡ್ಲುಪೇಟೆ, ಹನೂರು ಮತ್ತು ಕೊಳ್ಳೇಗಾಲ ತಾಲೂಕು ಕೇಂದ್ರಗಳಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ನಡೆಯಿತು. ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಶಾಸಕ ಪುಟ್ಟರಂಗಶೆಟ್ಟಿ ಮಾಲಾರ್ಪಣೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ, ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ
1: ಎಸ್ ರಾಧಾಪ್ರತಿ.
2: ನಮಸ್ತೆ ಬಚ್ಚೋ.
3: ನಮಸ್ತೆ ಟೀಚರ್.
4: ನಮಸ್ತೆ ಟೀಚರ್, ಆಜ್ ಹಮ್ ಕ್ಯಾ ಪಡ್ನೆ ವಾಲೆ ಹೈ?
2: ಪಡಾಯಿ ತೋ ಹೋಗಾ ಹಿ, ಪೆಹಲೆ ಬತಾವೋ ಕಿ ತುಮ್ ರೋಜ್ ಕ್ಯೂ ದೇರ್ ಸೆ ಆತಿ ಹೋ?
3: ಘರ್ ಮೇ ಕಾಮ್ ರಹತಾ ಹೈ ಟೀಚರ್, ಮೇರಿ ಮಾ ಬಿಮಾರ್ ಹೈ.
2: ಮದದ್ ಕರ್ನಾ ಅಚ್ಚಿ ಬಾತ್ ಹೈ, ಪರ್ ಸಮಯ ಕಾ ಪಾಲನ್ ಕರ್ನಾ ಭಿ ಸೀಖೋ.
3: ಜಿ ಅಚ್ಚಾ ಟೀಚರ್, ಆಯಿಂದಾ ಖಯಾಲ್ ರಖೂಂಗಿ.
2: ಅಚ್ಚಾ, ಮಾ ಕೋ ಕ್ಯಾ ಹುವಾ ಹೈ?
4: ಉಸ್ಕಿ ಮಾ ಬಹುತ್ ಕಾಸ್ತಿ ರಹತಿ ಹೈ ಟೀಚರ್,
3: ಕಭಿ ಕಭಿ ಉಸ್ಕೋ ಸಾಂಸ್ ಲೇನಾ ಭಿ ಮುಷ್ಕಿಲ್ ಹೋ ಜಾತಿ ಹೈ.
4: ಛಾತಿ ಮೇ ಭಾರಿಪನ್ ಮಹಸೂಸ್ ಕರ್ತಿ ಹೈ.
3: ಬಹುತ್ ಬೇಚೇನ್ ರಹತಿ ಹೈ.
4: ತುಮ್ಹಾರಿ ಮಾ ಬಹುತ್ ಘಬರಾತಿ ಹೈ ನಾ?
3: ಚಾರ್ ದಿನ್ ಸೇ ಬುಕಾರ್ ಹೋ ಗಯಾ.
4: ಪಿಛ್ಲಿ ಮಹೀನೆ ಭಿ ಬುಕಾರ್ ಹೋ ಗಯಾ ಥಾ ನಾ?
3: ಹರ್ ಮಹೀನೆ ಮೇ 15 ದಿನ್ ಮೇ ಬುಕಾರ್.
2: ಕಹಿ ಮಲೇರಿಯಾ ತೋ ನಹಿ? ಅಸ್ಪತಾಲ್ ಗಯೇ ತೇ ಕ್ಯಾ?
4: ಪರ್ಸೋ ಗಯೇ ಥೇ ಟೀಚರ್.
3: ವೈರಲ್ ಫೀವರ್ ಬತಾಯಾ ಗಯಾ ಟೀಚರ್, ಶುಕ್ರ ಹೈ ಭಗವಾನ್ ಕಾ.
2: ಸಚ್ ಮೇ ಸೇಹತ್ ಹೀ ಸಬ್ಸೇ ಬಡಾ ಧನ್ ಹೈ.
4: ಟೀಚರ್, ಮೇರಿ ಪಡೋಸಿನ್ ವಾಲಿ ಆಂಟಿ ಭಿ ಬಿಮಾರ್ ಥಿ.
2: ಉನ್ಹೇ ಕ್ಯಾ ಹುವಾ?
4: ಇಸ್ನೆ ಅಪ್ನಿ ಮಾ ಕೆ ಬಾರೇ ಮೇ ಜೋ ಜೋ ಬತಾಯಾ ವೋ ಸಾರೇ ಲಕ್ಷಣ ಆಂಟಿ ಮೇ ಭಿ ಥಿ.
2: ಡಾಕ್ಟರ್ ನೇ ಕ್ಯಾ ಬತಾಯಾ?
3: ಮಲೇರಿಯಾ ಹುವಾ ಕ್ಯಾ?
4: ನಹಿ, ಉನ್ಕೋ ದಮಾ ಯಾನಿ ಕಿ ಆಸ್ತಮಾ ಹೋ ಗಯಾ.
2: ಅಫ್ಸೋಸ್ ಕಿ ಬಾತ್ ಹೈ, ಲಗ್ಭಗ್ ಸಾರೇ ರೋಗೋ ಕೆ ಲಕ್ಷಣ ವಹಿ ಹೋತೆ ಹೈ. ಉಸೆ ಕೋಜ್ ನಿಕಾಲ್ನೆ ಕೆ ಲಿಯೆ ವಕ್ತ ಲಗ್ತಾ ಹೈ.
4: ಹಾ ಟೀಚರ್, ಆಂಟಿ ಕೋ ಕಫ್ ಭಿ ಜ್ಯಾದಾ ಹೈ.
2: ಶಾಯದ್ ಬಹುತ್ ದುರ್ಬಲತಾ ಭಿ ಮಹಸೂಸ್ ಕರ್ತಿ ಹೋಗಿ. ತುಮ್ ಉಸ್ಕಿ ಮದದ್ ತೋ ಕರ್ತಿ ಹೋ ನಾ?
4: ಹಾ ಜಿ ಟೀಚರ್.
2: ಕೈ ದಿನ

0: ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ರಾಸಾಯನಿಕ ಗೊಬ್ಬರಗಳ ಮಿಶ್ರಣಗಳ ಕುರಿತಾಗಿ ಡಾ ಪಿ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಲಕ್ಷ್ಮಣಗೌಡ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು. ಸಿರಿಗಂಧ 7:45. 9:15 ಮಥುರಾ ದೀಕ್ಷಿತ್ ಹಾಡಿರುವ ಭಾವಗೀತೆಗಳು. ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 9:30 ಜನಪದ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಮೂಡಲಪಾಯ ಯಕ್ಷಗಾನ, ಪ್ರಸಂಗ ರತಿ ಕಲ್ಯಾಣ. ಪ್ರಸ್ತುತಪಡಿಸ್ತಾ ಇದ್ದಾರೆ ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ದಿವಿನಾಯಕ ಯಕ್ಷಗಾನ ಹವ್ಯಾಸ ಸಂಘದ ಎಆರ್ ಪುಟ್ಟಸ್ವಾಮಿ ಹಾಗೂ ಸಂಗಡಿಗರು. ನಿರ್ಮಾಣ ಹೆಚ್ಗೌಡ. ಜನಪದ ಸಂಗೀತ ರಾತ್ರಿ 9:30. ಇನ್ನು ರಾತ್ರಿ 10:00 ಕಾರ್ಯಕ್ರಮ ವನಿತಾ ವಿಹಾರ. ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. ಇವರೊಂದಿಗೆ ಆಶಾ, ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಡಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಡೆಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಡಿಡಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈಗ ಸಮಯ 3:20 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಒಬ್ಬರಿಗೆ ನಿರಂತರವಾಗಿ ಏನೋ ಹಿಂಬಾಲಿಸ್ತಾ ಇದ್ದಾರೆ ಅಂದ್ಕೋಣ, ಫೋನ್ ಮಾಡ್ತಿರ್ತಾರೆ, ಆನ್ಲೈನ್ನಲ್ಲಿ ಏನೋ ಒಂದು ಸಮಸ್ಯೆ ಕೊಡ್ತಿದ್ದಾರೆ, ಆವಾಗ ಏನು ಮಾಡೋದು ಅಂತಂಥೇಳಿ ಒಂದು ಸಮಸ್ಯೆ ಆಗುತ್ತೆ. ಕಾನೂನು ಪ್ರಕಾರ ಇದು ಅಪರಾಧ ಆಗುತ್ತಾ? ಆ ಟೈಮಲ್ಲಿ ಆ ವ್ಯಕ್ತಿ ಏನು ಮಾಡಬೇಕು?
1: ಹೌದು, ಇದು ಬಹಳ ದೊಡ್ಡ ಅಪರಾಧವೇ. ಅಪರಾಧ ಅಂದರೆ ಇದನ್ನು ನಾವು ಕಾನೂನಲ್ಲಿ ಸ್ಟಾಕಿಂಗ್ ಅಂತ ಹೇಳ್ತೇವೆ. ಅಂದರೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 78 ಅಡಿಯಲ್ಲಿ ಇದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಕಂಡುಬರ್ತದೆ. ನಿರಂತರವಾಗಿ ಒಬ್ಬರು ಒಂದು ವ್ಯಕ್ತಿಯನ್ನು ಹಿಂಬಾಲಿಸುವಂಥದ್ದು, ಆಕೆ ಅಥವಾ ಆತನ ಒಪ್ಪಿಗೆ ಇಲ್ಲದೆ ಪದೇ ಪದೇ ಫೋನ್ ಕಾಲ್ಗಳನ್ನು ಮಾಡುವಂಥದ್ದಾಗಲಿ, ಮೆಸೇಜ್ಗಳನ್ನು ಮಾಡುವಂಥದ್ದಾಗಲಿ, ಅಥವಾ ನಿಮ್ಮ ಚಲನವಲನ, ಮನೆ, ಕೆಲಸದ ಸ್ಥಳಗಳನ್ನು ಅನಗತ್ಯವಾಗಿ ಗಮನಿಸುವಂಥದ್ದು, ಬೇಡ ಅಂತ ಹೇಳಿದರೂ ಕೂಡ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನಿಸುವಂಥದ್ದು, ಈ ರೀತಿಯ ಎಲ್ಲ ಒಂದು ವ್ಯಕ್ತಿಯ
0: ಸ್ವಾತಂತ್ರ್ಯಕ್ಕೆ
1: ಧಕ್ಕೆ ಬರುವಂತ ಕೆಲಸಗಳನ್ನು ನಾವು ಸ್ಟಾಕಿಂಗ್ ಅಂತ ಹೇಳುವಂಥದ್ದು.
0: ಆ ಶಿಕ್ಷೆ ಏನು ಸರ್ ಆ ರೀತಿ ಅಕಸ್ಮಾತ್?
1: ನೋಡಿ, ಸಿಕ್ಕಿಬಿದ್ದರೆ ಒಂದು ಸುಮಾರು 3 ವರ್ಷದವರೆಗಿನ ಜೈಲು ಮತ್ತು ದಂಡ, ಜೈಲುವಾಸ ಮತ್ತು ದಂಡ ಇದೆ. ಅದೇ ರೀತಿ ಅಪರಾಧ ಹೆಚ್ಚಾಗಿ ಮತ್ತೆ ಮತ್ತೆ ಪುನರಾವರ್ತಿಸಿದರೆ 5 ವರ್ಷದ ಜೈಲುವಾಸ ಮತ್ತು ದಂಡವನ್ನು ವಿಧಿಸಲಿಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ.
0: ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಏನು ಕ್ರಮ ವಹಿಸಬೇಕಾಗುತ್ತೆ?
1: ತಕ್ಷಣಕ್ಕೆ, ಈಗ ಯಾಕಂದ್ರೆ ಈ ರೀತಿಯ ಅಪರಾಧಗಳನ್ನು ಹೆಚ್ಚಾಗಿ ಈಗ ನೋಡ್ತಾ ಇರುವಂತದ್ದು ನಾವು ಮಹಿಳೆಯರ ಮೇಲೆ ಆಗುವಂತ ಈ ದೌರ್ಜನ್ಯದ ಪ್ರಕರಣಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈ ರೀತಿಯ ಮೆಸೇಜ್ಗಳು ಬಂದ್ರೆ ನಿಮಗೆ, ಅಥವಾ ಯಾವುದೇ ದೂರವಾಣಿ ಕರೆಗಳು ಬಂದ್ರೆ, ಅದಕ್ಕೆ ಕರೆಗೆ ಸಂಬಂಧ ದಾಖಲೆಗಳು, ಕಾಲ್ ರೆಕಾರ್ಡ್ಸ್, ಅಥವಾ ನಿಮ್ಮ ಈಗಿನ ಆನ್ಲೈನ್ ಫೋನ್ಗಳಿವೆ ಅದರಲ್ಲಿ ಸ್ಕ್ರೀನ್ ಶಾಟ್ಗಳನ್ನು ತೆಗೆದಿಟ್ಟು ಅವುಗಳನ್ನು ಜೋಪಾನ ಮಾಡಿ. ಯಾಕಂದ್ರೆ ಇವುಗಳು ಸಾಕ್ಷಿ ಆಗಿರುತ್ತವೆ, ಎಲ್ಲ ಡಿಜಿಟಲ್ ಸಾಕ್ಷ್ಯಗಳಿವೆಲ್ಲ. ತಕ್ಷಣವಾಗಿ ತೀರಾ ತಡ ಮಾಡದೆ ತಕ್ಷಣದಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿ, ಲಿಖಿತ ದೂರನ್ನು ನೀಡಿ, ಮತ್ತೆ ಎಲ್ಲದ ಸಾಕ್ಷ್ಯಗಳನ್ನು ನೀಡಿ FIR ಅನ್ನು ದಾಖಲಿಸಲಿಕ್ಕೆ ಅವಕಾಶ ಇದೆ. ಪೊಲೀಸರು ನಿರ್ಲಕ್ಷ್ಯ ತೋರಿಸಿದರೆ ಮಹಿಳಾ ಆಯೋಗಕ್ಕೆ 181 ಹೆಲ್ಪ್ ಲೈನ್ ಮೂಲಕ ಕೂಡ ಕರೆ ಮಾಡಿ ತೋರಿಸಬಹುದು. ಆದರೆ ಇಂಥ ಪ್ರಕರಣಗಳಲ್ಲಿ ಯಾವುದೇ ಪೊಲೀಸ್ ಠಾಣೆ ಕೂಡ ನಿರ್ಲಕ್ಷ್ಯ ತೋರಿಸುವುದಿಲ್ಲ, ತಕ್ಷಣಕ್ಕೆ FIR ದಾಖಲಿಸ್ತಾರೆ ಮತ್ತು ಮುಂದಿನ ಕಾನೂನು ಕ್ರಮಗಳನ್ನು ಪೊಲೀಸರು ಕೈಗೊಳ್ಳುತ್ತಾರೆ. ನ್ಯಾಯಾಲಯದ ಮೂಲಕ ರಿಸ್ಟ್ರೈನಿಂಗ್ ಆರ್ಡರ್, ಅಂದರೆ ಆ ವ್ಯಕ್ತಿ ನಿಮ್ಮನ್ನು ಸಂಪರ್ಕಿಸದಂತೆ ತಡೆ ಆದೇಶ ಕೂಡ ಕೇಳಲಿಕ್ಕೆ ಹೋದ ಅವಕಾಶ ಇದೆ. ಆದರೆ ಸುಲಭದ ದಾರಿ ಏನಂದರೆ, ಎಲ್ಲ ದಾಖಲೆಗಳನ್ನು ಜೋಪಾನ ಮಾಡಿ ಆ ದಾಖಲೆಗಳ ಸಮೇತ ನೀವು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುವಂಥದ್ದೇ ಸೂಕ್ತ ಆಗಿರುವಂಥ ಇದಕ್ಕೆ ಪರಿಹಾರ
0: ಆಗತ್ತಲ್ಲ. ಹಾಗಾಗಿ ಯಾರೇ ತೊಂದರೆ ಕೊಡ್ತಾ ಇದ್ರೆ ಅದನ್ನು ನಿರ್ಲಕ್ಷ್ಯ ಕೂಡ ಮಾಡಬಾರ್ದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಫೋಟೋ ಗಿಟೋ ಎಲ್ಲ ತಗೊಂಡು ಅದನ್ನ ಬ್ಲಾಕ್ ಮೇಲ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನ ಹರಿಬಿಡ್ತಾರೆ, ಅದರಿಂದ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ.
1: ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಒಳಗಾಗುವ ಮೊದಲು ತಕ್ಷಣ ಕ್ರಮ ಕೈಗೊಳ್ಳುವುದೇ ಇದಕ್ಕೆ ಸೂಕ್ತ ಪರಿಹಾರ.
0: ಪರಿಹಾರಲ್ಲ, ಈ ಕುರಿತಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ.
1: ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಎಸ್, ಕಾರ್ಯಕ್ರಮನ ಶುರು ಮಾಡುವಂತಹ ಹೊತ್ತಾಗಿದೆ. ಸಮಯ ಆಗಿದೆ 3:35:45. ನಾವಿದ್ದೀವಿ ಕಾರ್ಯಕ್ರಮ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ. ಹೊಂಬಿಸಿಲು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಶ್ನಾವಳಿಗಳ ಕಾರ್ಯಕ್ರಮ. ಸೊ ಈ ಪ್ರಶ್ನಾವಳಿಗಳ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಸ್, ಸಂಡೇ ಆಯಿತು, ಮಂಡೇ ಆಯಿತು, ಮಂಡೇನು ಇನ್ನೇನು ಕಳೆದೋಗೋ ಹೊತ್ತು ಬರ್ತಾ ಇದೆ. ಸೊ ಸಂಜೆ ಆಗೋ ಟೈಮ್ ಬರ್ತಾ ಇದೆ. ಸೊ ಈ ಹೊತ್ತಲ್ಲಿ ಎಲ್ಲ ಬ್ಯುಸಿ ಕೆಲಸಗಳ ಮಧ್ಯೆ ಒಂಚೂರು ಫ್ರೈ ಮಾಡಿಕೊಂಡು ನಮ್ಮ ಮೈಂಡ್ಗೆ ಒಂಚೂರು ಟಾಸ್ಕ್ ಕೊಡುವಂತಹ ಕಾರ್ಯಕ್ರಮ ಇದಾಗಿದೆ ಹೊಂಬಿಸಿರೋ ಕಾರ್ಯಕ್ರಮ. ಸೊ ಎಲ್ಲರೂ ಕೂಡ ಪ್ರಶ್ನೆಗಳಿಗೆ ರೆಡಿಯಾಗಿದ್ದೀರಾ? ಸೊ ಈಗ ಪ್ರಶ್ನೋತ್ತರದಲ್ಲಿ ನಾವಂತೂ ಉತ್ತರ ಹೇಳೋಕೆ ರೆಡಿಯಾಗಿದ್ದೀವಿ ಅಂತ ಹೇಳಿ ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಹರೀಶ್ ಅವರು. ಸೊ ಕಾಯ್ತಾ ಇರಿ, ಪ್ರಶ್ನೆಗಳು ಕೂಡ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ನಾನು ಪ್ರಶ್ನೆಯನ್ನ ಕೇಳೋದಕ್ಕೆ ರೆಡಿ ಆಗಿದ್ದೀನಿ. ಸೊ ಇವತ್ತು ತುಂಬ ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳನ್ನ ತಂದಿದ್ದೀನಿ. ಯಾಕಂತ ಹೇಳಿದ್ರೆ ಸೋಮವಾರ ಅಲ್ವಾ, ಸ್ಟ್ರೆಸ್ ಜಾಸ್ತಿ, 2 ದಿನದಿಂದ ಬ್ರೇಕಲ್ಲಿದ್ದು ಈಗ ಒಟ್ಟೊಟ್ಟಿಗೆ ಎಲ್ಲ ಕೆಲಸಗಳು ಒಟ್ಟಿಗೆ ಮಾಡಿ ಮಂಡೆ ತುಂಬ ತಲೆ ಕೆಟ್ಟೋಗಿರುತ್ತೆ. ಸೊ ಈ ತಲೆ ಕೆಟ್ಟೋಗಿರೋ ಟೈಮಲ್ಲಿ ತಲೆಗೆ ಇನ್ನೊಂದಷ್ಟು ಕೆಲಸ ಕೊಟ್ಟರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ? ಸ್ವಲ್ಪ ಫ್ರೀಯಾಗಿದ್ದು ಈಸಿ ಆಗಿರೋ ಕ್ವೆಶನ್ಸ್ ಕೇಳೋಣ ಅಂತ. ಕ್ವೆಶನ್ಸ್ ಜೊತೆಗೆ ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ಹಾಡುಗಳಂತೂ ರೆಡಿ ಇದೆ ನಮ್ಮ ಪ್ಲೇಲಿಸ್ಟ್ನಲ್ಲಿ. ಖಂಡಿತವಾಗ್ಲೂ ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇವತ್ತಿನ ಪ್ರಶ್ನೆಗಳನ್ನು ಶುರು ಮಾಡಿಬಿಡೋಣ. ನೀವು ಉತ್ತರವನ್ನು ಕಳಿಸ್ಬೇಕಲ್ಲ. ಸೊ ಈ ಉತ್ತರ ಕಳಿಸೋಕೆ ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9489901013. ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನಿಮ್ಮ ಉತ್ತರಗಳನ್ನು ಕಳುಹಿಸಿಕೊಡಬಹುದು. ಹಾಗಾದರೆ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ. ಕಾಲಾವಕಾಶ ತುಂಬ ಕಡಿಮೆ ಇದೆ, ಕೇವಲ 1 20 ನಿಮಿಷ ಸಮಯಾವಕಾಶ ಇದೆ. ಸೊ ಅದರಲ್ಲಿ ಎಷ್ಟು ಕ್ವೆಶನ್ಸ್ ಕೇಳೋಕ್ಕಾಗುತ್ತೆ ಖಂಡಿತವಾಗ್ಲೂ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತು ಕನ್ನಡ ರಿಲೇಟೆಡ್ ಕ್ವೆಶನ್ಸ್ನ ಕೇಳೋಣ ಅಂತ ತೊಗೊಂಬಂದಿದ್ದೀನಿ. ಸೊ ಅಫ್ಕೋರ್ಸ್ ಗಾದೆ ಹಾಗೆ ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಪ್ರಶ್ನೆಗಳು ಇರ್ತವೆ. ಮೊದಲ ಪ್ರಶ್ನೆ ಗಾದೆ ಮಾತಿಂದ ಶುರು ಮಾಡಿಬಿಡೋಣ ಅಲ್ವಾ? ಸೊ ಕನ್ನಡದಲ್ಲಿ ಗಾದೆಗಳಿಗೆ ಅದರದ್ದೇ ಆದಂಥ ಮಹತ್ವ ಇದೆ. ಸೊ ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮೊದಲ ಗಾದೆ, ಅರಸಿ ಬಂದವರನ್ನು ಡ್ಯಾಶ್ ಅಂದರೆ, ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಳುಹಿಸಿಕೊಡಬೇಕು. ಪ್ರಶ್ನೆ ಹೀಗಿದೆ, ಅರಸಿ ಬಂದವರನ್ನು ಮುಂದಿನ ಪದಗಳು ಯಾವುದು, ಮುಂದಿನ ಸಾಲು ಯಾವುದು, ಇದನ್ನು ನೀವು ಫಿಲ್ ಮಾಡಿ ಕಳಿಸ್ಬೇಕು. ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಸೊ ನಿಮ್ಮ ಉತ್ತರಗಳಿಗಾಗಿ ಬೇಗ ಬೇಗ ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡಿ ಬೇಗ ಬೇಗ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಮೊದಲ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಹೈ ಪೀಟ್ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬಂದ್ವಿ. ಪಡ್ಡೆಹುಲಿ ಚಿತ್ರದ ಸಂಚಿತ್ ಹೆಗಡೆ ಧ್ವನಿಯಲ್ಲಿ ಈ ಹಾಡು ಇತ್ತು. ಹಾಗೇನೆ ನಮ್ಮ ಗಾದೆ ಮಾತು ಕೂಡ ತುಂಬಾನೇ ಈಸಿಯಾಗಿತ್ತು, ಆದರೆ ಸಾಕಷ್ಟು ಜನ ತಪ್ಪಾದ ಉತ್ತರವನ್ನೇ ಕಳಿಸ್ಬಿಟ್ಟಿದ್ದೀರಾ, ಯಾರೂ ಕೂಡ ಸರಿಯಾದ ಉತ್ತರವನ್ನ ಕಳುಹಿಸಿಲ್ಲ. ಸೊ ಎಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ, ವೇದಶಿಟಿ ಕಾಳಾವರ ಅವರು, ಸುಜಾತಾ ಅವರು, ಹಾಗೇನೆ ಸುನಂದಾ ಸ್ಕಂದ ಲೇಔಟ್ನಿಂದ, ಹಾಗೆಯೇ ಹೆಸರು ಫಸ್ಟ್ ಹಾಕಬೇಕಿತ್ತು ಅವಾಗ ಓದೋದಕ್ಕೆ ತುಂಬಾ ಈಸಿ ಆಗಿರೋದು, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಾಪುರ, ಗೀತಾ ಜೋಶಿ ಕಲಬುರಗಿಯಿಂದ ತಳ್ಳಿ ಹಾಕಬಾರದು ಅಂತ ಕಳಿಸಿದ್ದಾರೆ. ಹಾಗೆಯೇ ಅರಸಿ ಬಂದವರನ್ನು ತಳ್ಳಬಾರದು ಅಂತ ಹೇಳ್ತಿದ್ದಾರೆ, ಖಂಡಿತ ಅಲ್ಲ. ಉತ್ತರ ಹರಸಿ ಕಳಿಸು ಅಂತ ಹೇಳಿದ್ದಾರೆ, ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಸುಜಾತಾ ಕೆ ನಟರಾಜ್ ಹಾಸನದಿಂದ ತಂದೆ ತಾಯಿಯಂತೆ ಕಾಡಬೇಕು ಅಂತ ಕಳಿಸಿದ್ದಾರೆ, ಖಂಡಿತವಾಗ್ಲೂ ತಪ್ಪಾದ ಉತ್ತರ ಇದು. ತಂದೆ ತಾಯಿ ಬಂದು ಬಳಗವೆಂದು ಕಾಣಬೇಕು ಅಂತ ಹೇಳಿ ವೇದಾ ಶೆಟ್ಟಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ನೇತ್ರ ಕೆಂಗೇರಿಯವರು ಹೊರ ಹಾಕಬೇಡ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ, ಉತ್ತರ ತಪ್ಪಾಗಿದೆ, ನಿಮ್ಮ ಹೆಸರು ಹೊರ ಹಾಕಬೇಕಾಗತ್ತೆ. ಸೊ ಬೇಜಾರು ಮಾಡ್ಕೋಬಿಡಿ, ಸುಮ್ಮನೆ ತಮಾಷೆಗೆ ಹೇಳಿದೆ. ಅರಸಿ ಬಂದವರನ್ನು ಬರಿ ಕೈಯಲ್ಲಿ ಕಳಿಸಬಾರ್ದು. ಸೊ ಅನಿಲ್ ಭೀಷಣನವರ್, ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ, ಸೊ ಎಲ್ಲ ಸಂದೇಶ ಅಂತೂ ಒಂದ್ರ ಮೇಲೊಂದು ಸಂದೇಶ ಬರ್ತಾ ಇದೆ, ಆದರೆ ಎಲ್ಲರ ಉತ್ತರ ಕೂಡ ಖಂಡಿತವಾಗಲು 200% ತಪ್ಪಾಗಿದೆ. ಸೊ ಯಾರು ವಿಚಾರ ಮಾಡ್ಕೋಬಿಡಿ, ಉತ್ತರ ಏನಪ್ಪ ಅಂತ ಹೇಳಿದ್ರೆ ಅರಸಿ ಬಂದವರನ್ನು ಅಳಿಸಿ ಕಳುಹಿಸಬಾರದು. ಅಂದರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರೋ ನಿಮ್ಮ ಹತ್ರ ಬಂದಿರ್ತಾರೆ, ಸೊ ಅವರಿಗೆ ನೀವು ಎನ್ಕರೇಜ್ ಮಾಡದೇ ಇದ್ರೂ ಪರವಾಗಿಲ್ಲ, ಡಿಸಪಾಯಿಂಟ್ ಮಾಡಿ ಕಳಿಸ್ಬಾರ್ದು. ಅಂದರೆ ಅವ್ರನ್ನ ಅಳಿಸಿ ಅಂದರೆ ನಮ್ಮ ಕೈಲಿ ಆಗಲ್ಲ ಅಂದರೆ ಅವ್ರಿಗೆ ಅವಮಾನ ಮಾಡೋದು ಅಥವಾ ಇದಾಗಲ್ಲ ಅಂತ ಹೇಳೋದು ಆ ಥರ ಏನು ಮಾಡಿ ಕಳಿಸ್ಬಾರ್ದು. ಆಗಲ್ಲ ಅಂತ ಹೇಳಿದ್ರೆ ಓಕೆ, ಅಳಿಸ್ಬಾರ್ದು ಅಂದರೆ ಡಿಸಪಾಯಿಂಟ್ ಮಾಡೋಕ್ಕೆ ಹೋಗಬಾರ್ದು, ಅದು ಈ ನುಡಿಗಟ್ಟಿನ ಅರ್ಥ. ಸೊ ಎಲ್ರಿಗೂ ಉತ್ತರ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ಅರಸಿ ಬಂದವರನ್ನು ಅಳಿಸಿ ಕಳುಹಿಸಬಾರದು, ಇದು ನಮ್ಮ ಪ್ರಶ್ನೆಯ ಉತ್ತರ ಆಗಿತ್ತು. ಧಾರವಾಡದಿಂದ ಶ್ರೀಕಾಂತ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ರು, ಅದು ಉತ್ತರ ತಪ್ಪಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿಮಿಲರ್ ಆದಂತಹ ಉತ್ತರಗಳನ್ನೇ ಕಳಿಸಿದ್ದೀರಾ, ಇಲ್ಲಿ ಪರವಾಗಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದಾಗಿದೆ. ಮುಂದಿನ ಪ್ರಶ್ನೆ ಅದು ಕೂಡ ಗಾದೆ ಮಾತಾಗಿರುತ್ತೆ, ತುಂಬ ಈಸಿ ಅಂದರೆ ತುಂಬಾ ಈಸಿ ಆಗಿದೆ. ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬೆಂಕಿಗೆ ಕರಗದ್ದು, ಮುಂದಿನ ಎರಡು ಪದ ಇದೆ, ಅದು ಕ್ಲೂ ಕೊಡ್ತಾ ಇದ್ದೀನಿ. ಆ ಎರಡೇ ಎರಡು ಪದ ಯಾವುದು ಅಂತ ಹೇಳಿ ನೀವು ಕಂಡುಹಿಡಿಯಬೇಕು. ಒಂದು ಹಾಡಿನ ಕಾಲಾವಕಾಶ, ಈ ಹಾಡು ಮೊದಲನೇದು, ಸ್ವಲ್ಪ ಚಿಕ್ಕದಾಗಿತ್ತು, ಟ್ರಿಕಿ ಆಗಿತ್ತು ಅಂತ ಹೇಳ್ಬೋದು ಕ್ವೆಶನು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಗೀತೆ ನಿಮಗಾಗಿ ಕಾಯ್ತಾ ಇದೆ. ಶಬ್ದವಿಧಿ ಚಿತ್ರದಿಂದ ಕೇಳಿ ಆನಂದಿಸಿ. ಪ್ರಶ್ನೆಗೆ ಉತ್ತರವನ್ನ ಕಳಿಸೋದು ಮಾತ್ರ ಮರಿಬೇಡಿ. ಪ್ರಶ್ನೆನ ಬೇಕಾದ್ರೆ ಮತ್ತೊಮ್ಮೆ ಹೇಳ್ತೀನಿ. ಬೆಂಕಿಗೆ ಕರಗದ್ದು, ಮುಂದಿನ ಸಾಲು ಯಾವುದು, ಎರಡೇ ಎರಡು ಪದ ಇರೋದು ಇದಕ್ಕೆ ಉತ್ತರ. ಖಂಡಿತವಾಗ್ಲೂ ಯೋಚನೆ ಮಾಡಿ ತಾಳ್ಮೆಯಿಂದ ಉತ್ತರ ಕೊಡಿ ಅಂತ ಹೇಳ್ತಾ ಹಾಡು ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಶಬ್ದವಿಧಿ ಚಿತ್ರದ ಈ ಗೀತೆಯನ್ನ ಕೇಳ್ಕೊಂಡು ಬಂದ್ರಿ. ಹಾಡು ತುಂಬಾನೇ ಸೊಗಸಾಗಿತ್ತು, ಹಾಗೇನೆ ಉತ್ತರ ಕೂಡ ತುಂಬಾನೇ ಸೊಗಸಾಗಿ ಬಂದಿದೆ. ಸೊ ಸಾಕಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ಸೊ ಎಲ್ಲರೂ ಚಾರ್ಜ್ ಆಗ್ಬಿಟ್ರಿ ಅಂತ ಗೊತ್ತಾಯ್ತು. ಮೊದಲನೆಯ ಸರಿಯಾದ ಉತ್ತರವನ್ನ ಕೊಟ್ಟಂತಹ ಪ್ರತಿಭೆ ಬಿಳೆ ಬಾವಿಯಿಂದ ಮಂಜುನಾಥ್ ಇಂದರಗಿ ಬೆಂಕಿಗೆ ಕರಕದ್ದು ಉತ್ತರ ಹೇಳ್ತೀನಿ ಒಂದ್ ನಿಮಿಷ, ಹಾಗೆ ಕೇಳಿಸ್ಕೋತಾ ಇರಿ. ಯಾರೆಲ್ಲ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಅವರ ಹೆಸರನ್ನ ಓದ್ಬಿಡೋಣ. ಕರೆಕ್ಟಾಗಿ ಉತ್ತರವನ್ನ ಕೊಟ್ಟವರು ಪ್ರಶ್ನೆ ಇವ್ರು ಯಾರೋ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ. ಬೆಂಕಿಗೆ ಕರಗದ್ದು ಕಲ್ಲು ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ ಸುಧಾ ಬೂದಿಹಾಳಿನ. ಆ ತರ ಕೇಳಿ ನನ್ನ ಪ್ರಶ್ನೆ ಗಾದೆ ಮಾತನ್ನ ಪೂರ್ಣಗೊಳಿಸಿ ಅಂತ ಹೇಳಿ ಹೇಳಿದ್ದೆ. ಉತ್ತರ ಏನಪ್ಪ ಅಂತ ಹೇಳಿದ್ರೆ ಬೆಂಕಿಗೆ ಬೆಂಕಿಗೆ ಕರಗದ್ದು ಉತ್ತರ ಬಿಸಿಲಿಗೆ ಕರಗೀತೆ. ಸೊ ಇದು ನಮ್ಮ ಸರಿಯಾದ ಉತ್ತರ ಆಗಿತ್ತು. ಸರಿಯಾದ ಉತ್ತರವನ್ನ ಕೊಟ್ಟಿರುವಂತಹವರು ಗೀತಾ ಜೋಶಿ ಕಲಬುರಗಿಯಿಂದ ಬಿಸಿಲಿಗೆ ಕರಗೀತೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ ಸರಿಯಾದ ಉತ್ತರ. ಹಾಗೇನೆ ಇನ್ನೂ ಸರಿಯಾದ ಉತ್ತರವನ್ನ ಕೊಟ್ಟಿರೋರು ವೇದಾ ಶೆಟ್ಟಿ ಕಾಳಾವರ ಅವರು, ಹಾಗೇನೆ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ

ಸರಿ, ಅದು ಉತ್ತರವನ್ನ ಕಳಿಸಿರುವಂತವರು ರಾಧಾಕೃಷ್ಣ ಚಲ್ಲಹಳ್ಳಿ ಇಂದ. ಹಾಗೇನೆ ಬಿಸಿಲಿಗೆ ಕರಗೀತೆ ಅಂತ ಹೇಳಿ ವಿಶ್ವನಾಥ್ ಅವರು ರಾಮಸಾಗರ ಬಳ್ಳಾರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಕಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ನಮ್ಮೂರವರಲ್ವಾ, ಅದಕ್ಕೆ ಸರಿಯಾದವರು ಉತ್ತರ ಕಳಿಸಿದ್ದಾರೆ. ಸೊ ಹಾಗೇನೆ ಸುಭಾನ್ ಕೋರಿ ಹಂಪಸಾಗರದಿಂದ ನೀರಿಗೆ ತರ ಗೀತೆ ಅಂತ ಏನೋ ಕಳಿಸ್ಬಿಟ್ಟಿದ್ದಾರೆ. ಉತ್ತರ ಸರಿಯಾಗಿ ಕೊಟ್ಟಿದ್ರೆ ಓದೋದಕ್ಕೆ ಖುಷಿ ಆಗ್ತಾ ಇತ್ತು. ಇನ್ನೂ ಸಾಕಷ್ಟು ಜನ ಮಂಡಿಕಲ್ ಕೃಪಾ ಅವರು ತಪ್ಪಾದ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ. ಇರಲಿ, ಪರವಾಗಿಲ್ಲ, ಇನ್ನೂ ಉತ್ತರಗಳು ಬರ್ತಾ ಇದೆ. ಮೊದಲ 10 ಹೆಸರು ಓದಾಗೋಯ್ತಲ್ಲ. ಸೊ ಭೋಜರಾಜ್ ಕಾಮನಹಳ್ಳಿಯಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನಷ್ಟು ಜನ, ಕೆಲವೊಬ್ರು ತಪ್ಪಾಗಿದೆ, ಇನ್ನು ಕೆಲವೊಬ್ಬರ ಉತ್ತರ ಖಂಡಿತವಾಗ್ಲೂ ಸರಿಯಾಗಿದೆ. ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ, ಬೆಂಕಿಗೆ ಕರಗದು ಬಿಸಿಲಿಗೆ ಕರಗೀತೆ ಅಂತ ಹೇಳಿ ನಮ್ಮ ಪ್ರಶ್ನೆ ಆಗಿತ್ತು. ಇನ್ನೊಂದೇ ಒಂದು ಕೊನೆಯ ಪ್ರಶ್ನೆ ಇದೆ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದೇ ಒಂದು ಪ್ರಶ್ನೆ, ಒಂದೇ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಗಾದೆ ಮಾತೆ ಕೇಳ್ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೌದು, ಇದು ಈಸಿಯಾಗಿರಲಿ, ತುಂಬ ಜಾಸ್ತಿ ತಲೆಗೆ ಕೆಲಸ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಬಿತ್ತನೆಯಂತೆ ಬೆಳೆ, ಮುಂದಿನ ಎರಡು ಅಕ್ಷರ, ಇದು ಕೂಡ ಎರಡೇ ಅಕ್ಷರದ ಉತ್ತರ, ಗಾದೆ ಮಾತು ಇದು. ಸೊ ಯಾವ ಹಾಡು, ಸಾರಿ, ಯಾವ ಉತ್ತರ ಇದು, ಸರಿಯಾದ ಉತ್ತರ ಏನು ಅಂತ ಹೇಳಿ ಸಂದೇಶದ ಮೂಲಕ ನೀವು ನನಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ. ಯಾವ ಚಿತ್ರದ್ದು? ಅಣ್ಣಬಾಂಡ್ ಚಿತ್ರದ ಗೀತೆ ನಿಮಗಾಗಿ ಕಾಯ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ. ಅದರ ಜೊತೆಗೆ ಸ್ವಲ್ಪ ತಲೆಗೆ ಯೋಚನೆ ಕೊಟ್ಟು ಪ್ರಶ್ನೆಗೆ ಉತ್ತರವನ್ನು ಕಳಿಸಿ ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಬಿತ್ತನೆಯಂತೆ ಬೆಳೆ, ಮುಂದಿನ ಉತ್ತರ ನಿಮಗೆ ಬಿಟ್ಟಿದ್ದು.

0: ಅಣ್ಣ ಬಾಂಡ್ ಚಿತ್ರದ ಕ್ರೇಸಿಯಸ್ಟ್ ಸಾಂಗ್ ನಾ ಕೇಳ್ಕೊಂಡ್ ಬಂದ್ವಿ. ಪ್ರಶ್ನೆ ಉತ್ತರ ಎಲ್ಲ ತಲೆ ಕೆಟ್ಟ ಹೋಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ಸಂದೇಶವನ್ನ ಕೇಳಿಸಿದೀರಾ. ಎಂತೆಂತ ಪ್ರಶ್ನೆ ತಂದ್ಬಿಡ್ತೀರಾ ಮೇಡಮ್, ನೀವು ಎಲ್ಲಿ ಹುಡುಕ್ತೀರಾ ಪ್ರಶ್ನೆನ ಅಂತ ಕೇಳಿದೀರಾ. ಸೊ ಪ್ರಶ್ನೆ ಹುಡ್ಕೋಬೇಡ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋಂತ ಉತ್ತರಗಳೇ ಇರುವಂತಹ ಪ್ರಶ್ನೆಯನ್ನ ನಾನು ತಗೊಂಡ್ ಬಂದಿದ್ದೆ. ಸೊ ಸಾಕಷ್ಟು ಜನ ಸರಿಯಾದ ಉತ್ತರನೂ ಕಳಿಸಿದ್ದೀರಾ, ತಪ್ಪಾದ ಉತ್ತರನೂ ಕಳಿಸಿದ್ದೀರಾ. ಸರಿಯಾದ ಉತ್ತರವನ್ನ ಕಳಿಸಿದವರು ಹಂಪೆಯಿಂದ ಜಾಫರ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೇನೆ ನಾನು ಕೇಳಿದ ಪ್ರಶ್ನೆನ ನನಗೆ ಬೇರೆ ತರ ಪ್ರಶ್ನೆಯನ್ನ ಕಳಿಸಿದ್ದಾರೆ. ತುಂಬಾ ಬುದ್ಧಿವಂತರು ನೀವು. ಸುಜಾತ ಕೆ ನಟರಾಜ್ ಅವರು ಕೂಡ ತಪ್ಪಾಗಿದೆ ಉತ್ತರ. ಏನ್ ಮಾಡೋದು, ಸರಿಯಾದ ಉತ್ತರವನ್ನ ಹೇಳಲಾ ಬೇಡ್ವಾ. ವಾಣಿ ಶ್ರೀ ಧಾರವಾಡದಿಂದ ದೇವಿ ಸಿಂಗ್ ಸರೋಜ ಅವರು, ಹಾಗೇನೆ ಸುಬ್ರಹ್ಮಣ್ಯ ಜಯಂತ್ ಅವರು, ಶಿವಕುಮಾರ್ ಅವರು, ಹಾಗೇನೆ ರಮೇಶ್ ಗುಟ್ಟಿ ಮಧುಗಿರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುನಂದ ಸ್ಕಂದ ಲೇಔಟ್ನಿಂದ, ಹಾಗೇನೆ ನಾನು ಸರಿಯಾದ ಉತ್ತರ ಕೊಟ್ಟಿದ್ದೆ, ನನ್ನ ಹೆಸರು ಹೇಳಲಿಲ್ಲ ನೀವು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹೆಸರು ಹಾಕ್ಬೇಕಲ್ವಾ, ಹೆಸರು ಹಾಕದೆ ಇದ್ರೆ ಹೇಗೆ ಹೇಳಕ್ಕಾಗುತ್ತೆ. ನೀವು ಹೆಸರು ಕಳಿಸಿದ್ರೆ ನಾನು ಖಂಡಿತವಾಗ್ಲೂ ಓದ್ತಾ ಇದ್ದೆ. ಹೋಗ್ಲಿಕ್ಕೆ ಕೊನೆಯ ನಂಬರ್ ಹೇಳ್ತಾ ಇದ್ದೀನಿ, 9198 ಈ ಸಂಖ್ಯೆ. ನಿಮ್ಮ ಉತ್ತರ ಸರಿಯಾಗಿತ್ತು ಅವಾಗಲೇ, ಸಾರಿ ಕ್ಷಮಿಸಿ. ಎಲ್ಲರ ಉತ್ತರಗಳು ಸರಿಯಾಗಿದ್ರೂ ಕೆಲವೊಮ್ಮೆ ಹೇಳೋಕ್ಕೆ ಸಾಧ್ಯ ಆಗಲ್ಲ, ಯಾಕಂತ ಹೇಳಿದ್ರೆ ಸಮಯದ ಅಭಾವ ಇರೋದ್ರಿಂದ ಈ ರೀತಿ ಪರಿಸ್ಥಿತಿ ಆಗುತ್ತೆ. ಹಾಗೆಯೇ ರೇಖಾ ಬೆಂಗಳೂರಿನಿಂದ, ಬಿತ್ತಿದಂತೆ ಬೆಳೆ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋರು ಹರೀಶ್ ಮಲ್ಲೇಶ್ವರ ಅವರು. ಸೊ ಇವ್ರಂತೂ ಆಲ್ಮೋಸ್ಟ್ ಟಾಪ್ ಲಿಸ್ಟಲ್ಲೇ ಇರ್ತಾರೆ ಅಂತಲೇ ಹೇಳಬಹುದು. ಹರೀಶ್ ಅವರೇ, ನಿಮ್ಮ ಉತ್ತರಕ್ಕೆ ಧನ್ಯವಾದಗಳು. ನಮ್ಮ ಕಡೆಯಿಂದ ಒಂದು ಗ್ರೇಟ್ ಎಸ್ ಚಪ್ಪಾಳೆಯನ್ನ ಕೊಟ್ಟಿದ್ದೀನಿ. ಹಾಗೇನೆ ಕಾರ್ಯಕ್ರಮವನ್ನ ಮುಗಿಸುವಂತ ಹೊತ್ತು ಬಂದ್ಬಿಡ್ತು. ಪ್ರಶ್ನೆ ಇದಾಗಿತ್ತು, ಬಿತ್ತನೆಯಂತೆ ಬೆಳೆ, ಮುಂದಿನ ಉತ್ತರ ಬೀಜದಂತೆ ವೃಕ್ಷ. ಸೊ ಇದು ಇವತ್ತಿನ ಸರಿಯಾದ ಉತ್ತರ ಆಗಿತ್ತು ನಮ್ಮ ಪ್ರಶ್ನೆಗೆ. ಸೊ ಇವತ್ತಿನ ಪಾರ್ಟಿಸಿಪೇಟ್ ಎಲ್ಲರಿಗೂ, ಯಾರ್ಯಾರೆಲ್ಲ ಸಂದೇಶ ಕಳಿಸಿದ್ರಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ಒಂದು ಕೊನೆಯ ಗೀತೆಯೊಂದಿಗೆ ಕೇಳಿ, ಎಂಜಾಯ್ ಮಾಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಟ್ಯೂನ್ ಮಾಡಿದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್. ಸಮಯ ಆಗಿದೆ ಸಂಜೆ ಹೊತ್ತು 4:24 ಆಗ್ತಾ ಇದೆ. ಸೊ ನಾವಿದ್ದೀವಿ ಕಾರ್ಯಕ್ರಮ ಇವತ್ತಿನ ಬ್ಯಾಂಗ್ಳೂರ್ ಯೂತ್ಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ಸ್ ಕಾರ್ಯಕ್ರಮದಲ್ಲಿ ಇರೋ ಅತಿಥಿ ಬಗ್ಗೆ ನೀವು ಕೇಳಿದ್ರೆ ನಿಜವಾಗ್ಲೂ ಎಕ್ಸೈಟ್ ಆಗ್ತೀರಾ. ಹಾಗೇನೆ ಇಷ್ಟು ಆ ಪ್ರತಿಭೆ ನೀವು ಒಂದ್ಸಲ ನೋಡಿದ್ರೇನೆ ಅವರ ಇದು ಚಾಮ್ ಏನು ಅಂತ ಗೊತ್ತಾಗೋದು. ಸೊ ಇವತ್ತಿನ ಬ್ಯಾಂಗ್ಳೂರ್ ಯೂತ್ಸ್ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾದಂತಹ ವ್ಯಕ್ತಿ, ಪುಟಾಣಿ ವ್ಯಕ್ತಿ, ಆದರೆ ಸಾಧನೆ ಮಾತ್ರ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ನಾವೆಲ್ಲರೂ ಹೆಮ್ಮೆ ಪಡೋ ಅಂತ ಪ್ರತಿಭೆ ಇವರು. ಸೊ ಸಾಧನೆ ಮಾಡೋಕೆ ವಯಸ್ಸಿಲ್ಲ, ಏನು ಅದು ಮ್ಯಾಟರೇ ಆಗಲ್ಲ. ಸೊ ಯಾವ ವಯಸ್ಸಾದ್ರೇನು, ಅದರಲ್ಲೂ ಕಿರಿ ವಯಸ್ಸಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂತಹ ಪ್ರತಿಭೆಗಳನ್ನ ಗುರುತಿಸಿ ನಮ್ಮ ಆಕಾಶವಾಣಿನಲ್ಲಿ ಅವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಡ್ತಿದ್ದೀವಿ. ಸೊ ಅವರ ಸಾಧನೆ ಮತ್ತಷ್ಟು ಜನರಿಗೆ ಸ್ಫೂರ್ತಿ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಿದ್ದಾರೆ. ಯಾರು? ಸಿರಿ. ಸೊ ಸಿರಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ಸಿರಿ.
1: ಹಾಯ್ ಮ್ಯಾಮ್.
0: ಹಾಯ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮ್ಯಾಮ್, ನೀವು?
0: ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನಿಮ್ ಬಗ್ಗೆ ಹೇಳೋದಕ್ಕೆ ನಾನು ಇವತ್ತು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಏನ್ ಅನ್ಸ್ತಾ ಇದೆ ನಿಮ್ಗೆ?
1: ನನಗೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ.
0: ಹೇಳಿ.
1: ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ ಬಗ್ಗೆ ತುಂಬಾ ಹೊಗಳಿದ್ದಕ್ಕೆ. ಅಂಡ್ ನಮಸ್ಕಾರ ಎಲ್ಲರಿಗೂ ಯಾರ್ಯಾರು ಕೇಳ್ತಾ ಇದ್ದೀರಾ ನನ್ನ ಪ್ರೋಗ್ರಾಮ್ನ. ನನ್ನ ಹೆಸರು ಸಿರಿ. ಮ್ಯಾಮ್ ಹೇಳ್ದಂಗೆ ನಾನು ವಾಗ್ದೇವಿ ವಿಲಾಸ್ ಸ್ಕೂಲ್ ಬಿಡದಿಯಲ್ಲಿ 10th ಕ್ಲಾಸ್ ಸ್ಟೂಡೆಂಟ್.
0: ಹೇಳಿ. ಸ್ವಲ್ಪ ಸಿರಿ ಅವರು ನರ್ವಸ್ ಆಗ್ತಾ ಇದ್ದಾರೆ, ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಅಂತ ಅನ್ಸುತ್ತೆ. ಸೊ ಸಿರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಏನ್ ಹೇಳೋದು ಅವರ ಸಾಧನೆ ನನಗೆ ಹೇಳೋದಕ್ಕೆ, ಯಾಕಂತ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನ ಮಾತಾಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ, ಹೆಸಿಟೇಟ್ ಮಾಡ್ಕೋತೀವಿ. ಅದರಲ್ಲೂ ಸ್ವಲ್ಪ ಹೆಣ್ಮಕ್ಳು ವಿಷಯ ಅಂತ ಬಂದಾಗ ತುಂಬ ಅಳ್ದು ತೂಗಿ ಸೂಕ್ಷ್ಮವಾಗಿ ಮಾತಾಡ್ಬೇಕಾಗತ್ತೆ. ಅಂತ ಹೆಣ್ಮಕ್ಳಿಗೆ ಬೇಕಾದಂತಹ ಅದು ಎಷ್ಟು ಎಸೆನ್ಷಿಯಲ್ ವಸ್ತು ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಬೇಕಾಗಿರುವಂತಹ ವಸ್ತು. ಇವರು ತಮ್ಮ 15-16 ವಯಸ್ಸಿನಲ್ಲಿ ಎಕೋ ಫ್ರೆಂಡ್ಲಿ ಪ್ಯಾಡ್ಸ್ಗಳನ್ನ ಕಂಡು ಹಿಡಿದಿದ್ದಾರೆ. ಇದಕ್ಕಾಗಿ ಅವ್ರಿಗೆ ಒಂದು ಪ್ರಶಸ್ತಿ ಕೂಡ ಬಂದಿದೆ. ಸ್ಪಾರ್ಕ್ ಇಂದ ಅವ್ರಿಗೆ ಮೊದಲ ಪ್ರಶಸ್ತಿ ಕೂಡ ಲಭಿಸಿದೆ. ಇದರ ಜೊತೆಗೆ ಅವರು ಇವಿಕ ಇಸ್ರೋದ 2026 ಕೂಡ ಆಯ್ಕೆ ಆಗಿದ್ದಾರೆ. ಇವರ ಹಾದಿ ಹೇಗಿತ್ತು, ಇವರ ಸಾಧನೆಗೆ ಏನೆಲ್ಲ ಸ್ಫೂರ್ತಿ ಆಯಿತು, ಇದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಸಾಗೋಣ. ಸೊ ಸಿರಿ ಅವರೇ, ಮೊದಲ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸೊ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನ, ಅದು ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನ ನೀವು ಇನ್ವೆಂಟ್ ಮಾಡಿದ್ದೀರಾ, ಅಂದ್ರೆ ಕಂಡು ಹಿಡಿದಿದ್ದೀರಾ ಅಂತ ಹೇಳಿ ಗೊತ್ತಾಯ್ತು. ಸೊ ನಿಮ್ ಏಜ್ ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು 15-16 ಅಲ್ವಾ?
1: ಹೌದು.
0: ಸೊ ನೀವು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ. ಸೊ ಈ ಸಮಯದಲ್ಲಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಕೆಲವರು ಮಾತಾಡೋದಕ್ಕೆ ತುಂಬಾ ಹೆಸಿಟೇಟ್ ಮಾಡ್ಕೋತಾರೆ. ಸೊ ನೀವ್ ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದೀರಾ, ಎಕೋ ಫ್ರೆಂಡ್ಲಿ ಆಗಿ ಇದನ್ನೆಲ್ಲ ನಿಭಾಯಿಸಿದಿರಾ, ಹೇಗ್ ಬಂತು ಈ ಥಾಟ್ ಪ್ರೊಸೆಸ್ ಅಂತ?
1: ಥಾಟ್

0: ಪ್ರೊಸೆಸ್ ಅಂದ್ರೆ ಎಲ್ಲ ಗರ್ಲ್ಸ್ಗೂ ಸ್ಯಾನಿಟರಿ ಪ್ಯಾಡ್ ಅಂದ್ರೆ ತುಂಬಾ ಎಸೆನ್ಷಿಯಲ್. ಅದು ಆಮೇಲೆ ನಮ್ ಪ್ಲಾಸ್ಟಿಕ್ ಪ್ಯಾಡ್ಸ್ ನಮ್ ಸ್ಕಿನ್ ಇನ್ಫೆಕ್ಷನ್ ಕಾಸಸ್ ಆಗುತ್ತೆ. ಆಮೇಲೆ ಅದನ್ನ ಡಿಸ್ಪೋಸ್ ಮಾಡೋಕೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ನಾವು ಡಿಸ್ಪೋಸ್ ಮಾಡಿದ್ರು ಗಾರ್ಬೇಜ್ ಕಲೆಕ್ಟರ್ಸ್ ಯಾರು ರಿಸೀವ್ ಮಾಡ್ತಾರೆ ಅವ್ರಿಗೆ ತುಂಬಾ ಇನ್ಫೆಕ್ಷನ್ಸ್ ಮತ್ತೆ ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅದು. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ, ನನ್ಗೆ ಏನ್ ಸಮಸ್ಯೆ ಆಗ್ತಿದೆ ಅಂತ ಕುತ್ಕೊಂಡು ಯೋಚನೆ ಮಾಡಿದಾಗ, ಯಾಕೆ ಸ್ಯಾನಿಟರಿ ಪ್ಯಾಡ್ ಮಾಡ್ಬೋದು, ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್, ಪ್ಲಾಸ್ಟಿಕ್ ಬದಲು ಬಟ್ಟೆ. ನಮ್ಮ ಹಳೆ ಕಾಲದಲ್ಲಿ ಎಲ್ಲರೂ ಬಟ್ಟೆನೇ ಯೂಸ್ ಮಾಡಿ ಮಾಡ್ತಿದ್ರು, ಬಟ್ ಇವಾಗ ಅದನ್ನೆಲ್ಲ ಬಿಟ್ಬಿಟ್ರು, ಎಲ್ಲ ಪ್ಲಾಸ್ಟಿಕ್ ಈಸಿಗೆ ಹೋಗ್ತಾರೆ. ಸೊ ನಾ ಬಟ್ಟೆ ಜೊತೆಗೆ ಜೂಟ್ ಫ್ಯಾಬ್ರಿಕ್ ತುಂಬಾ ಅಬ್ಸರ್ವೆಂಟ್ ಲೇಯರು ಅದು, ಮತ್ತೆ ಫ್ರಾಗ್ರೆನ್ಸ್. ಇದು ನನಗೆ ಕಾನ್ಸೆಪ್ಟ್ ಇತ್ತು, ಅದನ್ನ ನಮ್ಮ ಟೀಚರ್ ಸೈನ್ಸ್ ಟೀಚರ್ ಶ್ರುತಿ ಮ್ಯಾಮ್ ಹತ್ರ ಮಾತಾಡಿದಾಗ, ಮ್ಯಾಮ್ ನನ್ನ ಪ್ರಾಜೆಕ್ಟ್ನ ಇನ್ನೂ ಸ್ವಲ್ಪ ಮಾಡಿಫೈ ಮಾಡಿ ಮ್ಯಾಮ್ ಹೆಲ್ಪ್ ಮಾಡಿದ್ರು ನನಗೆ. ಆ್ಯಂಡ್ ಅವಾಗಲೇ ನಮಗೆ ಸ್ಪಾರ್ಕ್ ಅನ್ನೋ ಕಾಂಪಿಟೇಷನ್ ಇದೆ ಅಂತ ಗೊತ್ತಾಯಿತು. ನಮ್ಮ ಚೇರ್ಮನ್ ಸರ್ ಸೈಂಟಿಸ್ಟು, ಸೊ ಅವರಿಂದ ನಮಗೆ ಇದು ವಿಷಯ ಗೊತ್ತಾಯಿತು, ಹಿಂಗಿಂಗೆ ಕಾಂಪಿಟೇಷನ್ ಇದೆ ಅಂತ. ಸೊ ಯಾಕೆ ಈ ಟಾಪಿಕ್ನ ಅಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿ ನನ್ನ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ ಟಾಪಿಕ್ನ ಕಾಂಪಿಟೇಷನ್ಗೆ ಯೂಸ್ ಮಾಡಿದೆ.
1: ಸೊ ಸಿರಿ, ಇವತ್ತು ನಾವು ಸಿರಿ ಅನ್ನೋದಕ್ಕಿಂತ ಸೈಂಟಿಸ್ಟ್ ಸಿರಿ, ಮರಿ ಸೈಂಟಿಸ್ಟ್ ಸಿರಿ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಇನ್ಸ್ಪಿರೇಷನ್ ಯಾರು ಅಂತ?
0: ಇನ್ಸ್ಪಿರೇಷನ್ ಎಲ್ಲರೂ ನನ್ನ ಪೇರೆಂಟ್ಸ್, ನನ್ನ ಗಾರ್ಡಿಯನ್ಸ್ ಮತ್ತು ನನ್ನ ಟೀಚರ್ಸ್ ಎಲ್ಲರೂ ನನಗೆ ಇನ್ಸ್ಪೈರ್ ಮಾಡಿದ್ರು. ಬಟ್ ಈ ಟಾಪಿಕ್ ತೊಗೋಬೇಕು ಅನ್ನೋದು ಏಕೆ ಅಂದರೆ ನನಗದು ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ನಾನು ಈ ಟಾಪಿಕ್ನ ಚೂಸ್ ಮಾಡಿದೆ.
1: ಸೊ ಅಂದರೆ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನ ಇದು ಮಾಡ್ತಾ ಇರೋದು ಅಂತ ಹೇಳಿದ್ರಿ. ಸೊ ಇದಕ್ಕಿಂತ ಮುಂಚೆ ನೀವು ಈ ವಿಷಯದ ಬಗ್ಗೆ ಎಲ್ಲರೂ ನಿಮಗೆ ಹೆಸಿಟೇಟ್ ಆಗೋ ಥರ ಅಥವಾ ಯಾರಾದರೂ ಆ ಥರ ಬಿಹೇವ್ ಮಾಡಿರೋ ಥರ ಏನಾದ್ರು ನಿಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿತ್ತಾ? ಯಾಕಂತ ಹೇಳಿದ್ರೆ ಸಾಧನೆ ಅನ್ನೋವಂಥದ್ದು ಅಥವಾ ಏನೋ ಒಂದು ನಮಗೆ ಒಂದು ಸ್ಪಾರ್ಕ್ ಆಗಿ ಲೈಫಲ್ಲಿ ನಾವೇನೋ ಒಂದು ಕಂಡುಹಿಡಿತೀವಿ ಅಂತ ಹೇಳಿದ್ರೆ, ಸೊ ಅದಕ್ಕೆ ಮುಂಚೆ ಏನು ಅಂದರೆ ಈ ಥರ ಒಂದು ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಏನಾರು ಆಗಿತ್ತಾ ನಿಮಗೆ ಅಂತ?
0: ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅಲ್ಲ, ಬಟ್ ಪ್ಲಾಸ್ಟಿಕ್ ನಮ್ಮ ಎನ್ವಿರಾನ್ಮೆಂಟ್ಗೆ ತುಂಬ ಹಾರ್ಮ್ ಮಾಡ್ತಿದೆ. ಅದು ಇವಾಗ ಗರ್ಲ್ಸ್ ತುಂಬ ಜನ ಬೇಗನೆ ಮೆನ್ಸ್ಟ್ರಲ್ ಹೈಜೀನ್ಗೆ ಇದು ಆಗ್ತಿದ್ದಾರೆ. ಸೊ ಅವ್ರು ತುಂಬ ಸ್ಯಾನಿಟರಿ ಪ್ಯಾಡ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನಾವು ಜಾಸ್ತಿ ಸ್ಯಾನಿಟರಿ ಪ್ಯಾಡ್ಸ್, ಪ್ಲಾಸ್ಟಿಕ್ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ನಮ್ಮ ಎನ್ವಿರಾನ್ಮೆಂಟ್ಗೆ ತುಂಬ ಹಾರ್ಮ್ ಆಗುತ್ತೆ. ಆ್ಯಂಡ್ ಅದು ಡಿಕಂಪೋಸ್ ಆಗಲ್ಲ ಎನ್ವಿರಾನ್ಮೆಂಟ್ಗೆ. ಸೊ ಕಾಂಪೋಸ್ಟ್ಗೆ ಯೂಸ್ ಆಗಬೇಕು. ಅದಕ್ಕೆ ನಾನು ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್, ಎಕೋ ಫ್ರೆಂಡ್ಲಿ ಮೆಟೀರಿಯಲ್ಸ್ನ ಯೂಸ್ ಮಾಡಿ ನನ್ನ ಟಾಪಿಕ್ ನನ್ನ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡಿದ್ದು.
1: ಸೊ ಇದಕ್ಕೆ ಒಂದು ಟೈಮ್ ಪೀರಿಯಡ್ ಅಂತ ಅಂದರೆ ನಿಮಗೆ ಎಷ್ಟು ತಿಂಗಳು ಬೇಕಾಯಿತು ಇದನ್ನೆಲ್ಲ ಮಾಡೋದಕ್ಕೆ? ಅಂದರೆ ಆ ಮೆಟೀರಿಯಲ್ನೆಲ್ಲ ಹುಡುಕಿ ಅದನ್ನ ಒಂದು ಕರೆಕ್ಟಾಗಿ ಒಂದು ಸ್ಟ್ರಕ್ಚರ್ ಮಾಡೋದಕ್ಕೆ ನಿಮಗೆ ಎಷ್ಟು ದಿನ ಟೈಮ್ ಬೇಕಾಯಿತು ಅಂತ?
0: ಟೈಮ್ ನಾನು 15 ಡೇಸ್ ಒಳಗಡೆನೆ ಮಾಡಿದೆ. 15 ಡೇಸಲ್ಲೇ ಅಂದರೆ ಕಾಂಪಿಟೇಷನ್ ಗೊತ್ತಾಯಿತು, ಕಾಂಪಿಟೇಷನ್ ಆದಮೇಲೆ ಐಡಿಯಾ ಇತ್ತು, ಆಮೇಲೆ ಏನೇನು ಯೂಸ್ ಮಾಡಬೇಕು, ಆಮೇಲೆ ಏನು ಯೂಸ್ ಮಾಡಿದ್ರೆ ಕರೆಕ್ಟಾಗಿ ನನ್ನ ಟಾಪಿಕ್ಗೆ ಯೂಸ್ ಆಗುತ್ತೆ ಅಂತ ಥಿಂಕ್ ಮಾಡಿ, ಆಮೇಲೆ ಸಜೆಷನ್ಸು ನಮ್ಮ ಟೀಚರ್ಸ್ ಕೊಡ್ತಿದ್ರು, ಮತ್ತು ನನ್ನ ಗಾರ್ಡಿಯನ್ಸ್ ಕೊಡ್ತಿದ್ರು, ಮತ್ತು ನನ್ನ ಪೇರೆಂಟ್ಸ್ ಕೊಡ್ತಿದ್ರು. ಸೊ ಎಲ್ಲರದನ್ನು ಅವ್ರದ್ದು ಸಜೆಷನ್ಸ್ ತೊಗೊಂಡು, ಅವ್ರ ಐಡಿಯಾಸ್ ತೊಗೊಂಡು ನನ್ನ ಪ್ರಾಜೆಕ್ಟ್ ಮೇಲೆ ವರ್ಕೌಟ್ ಮಾಡಿದೆ. ಸೊ ಬೇಗನೆ ಮಾಡಿದೆ.
1: ಸೊ ಒಂದು 15 ಡೇಸ್ ಅಲ್ಲಿ ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರಿ. ಓಕೆ ನೋಡಿ, ಸಂದೇಶವನ್ನ ಕಳಿಸಿದ್ದಾರೆ ಸಿರಿ ಪುಟ್ಟ ಹುಡುಗಿ, ತುಂಬಾ ಹೃದಯದ ಅಭಿನಂದನೆಗಳು ಅಂತ ಹೇಳಿ ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಸಂದೇಶಗಳು ಖಂಡಿತವಾಗ್ಲು ಬರ್ತಾ ಇದೆ. ಸೊ ಸಿರಿ ಅವ್ರ ಜೊತೆಗಿನ ಈ ಮಾತುಕತೆ ಮತ್ತಷ್ಟು ಮುಂದುವರಿಸ್ತಾ ಸಾಗೋಣ ಈ ಒಂದು ಗೀತೆಯ ನಂತರ.

0: ಎಸ್, ಹಿಂದೂಸ್ತಾನವು ಎಂದೂ ಮರೆಯದ ಒಳ್ಳೆಯಾಗಿದ್ದೇನ ಕೇಳ್ಕೊಂಡು ವಾಪಸ್ ಬಂದ್ವಿ. ನಮ್ಮ ಜೊತೆ ಛೋಟಾ ಸೈಂಟಿಸ್ಟ್ ಇದ್ದಾರೆ, ಸೊ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಸೊ ಈಗ ಆಲ್ರೆಡಿ ಗೊತ್ತಾಗಿದೆ, ಸಿರಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಸಿರಿ ಅವರೇ.
1: ಥ್ಯಾಂಕ್ ಯು ಮ್ಯಾಮ್.
0: ಸೊ ನಾವು ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವೊಬ್ರಿಗೆ ಅನ್ಸ್ಬೋದು, ಏನಪ್ಪ ಇದೆಲ್ಲ ವಿಚಾರ, ಯಾಕೆ ಮಾತಾಡಬೇಕಿತ್ತು ಇವರು? ಸೊ ಈ ವಿಚಾರ ಮಾತಾಡೋದು ಅವಶ್ಯಕತೆ ಇದೆಯಾ, ಅನಿವಾರ್ಯತೆ ಇದೆಯಾ, ಎಷ್ಟೊಂದು ವಿಷಯ ಬಿಟ್ಟು ಇದನ್ನ ತಗೊಂಬಂದಿದ್ದಾರೆ ಅಂತ ಅನ್ಸ್ಬೋದು. ಖಂಡಿತವಾಗ್ಲೂ ಎಸೆನ್ಷಿಯಲ್ ಥಿಂಗ್ಸ್ ಅಂತ ಹೇಳಿದಾಗ ಎಲ್ಲರಿಗೂ ಉಪಯುಕ್ತ ಆಗುತ್ತೆ ಅಂದಾಗ ಅಂತಹ ವಿಷಯಗಳನ್ನ ಚರ್ಚೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ಹೆಸಿಟೇಷನ್ ಕೂಡ ಬೇಕಾಗಿಲ್ಲ. ಆಕ್ಚುಲಿ ಇನ್ಫ್ಯಾಕ್ಟ್ ಸಿರಿಯವರ ಇದ್ರ ಬಗ್ಗೆ ಎಲ್ರಿಗೂ ಎಜುಕೇಟೆಡ್ ಮಾಡ್ಬೇಕು ಅನ್ನೋಂಥದ್ದು ನನ್ನ ಒಪಿನಿಯನ್, ನೀವೇನ್ ಹೇಳ್ತೀರಾ?
1: ಹೌದು ಮ್ಯಾಮ್, ತುಂಬಾ ಜನ ಇದ್ರ ಬಗ್ಗೆ ಮಾತಾಡಕ್ಕೆ ಎಸಿಟೇಟ್ ಪಡ್ತಾರೆ. ಬಟ್ ಎಸಿಟೇಷನ್ಸ್ ಬಿಟ್ಟು ಅದು ಇರೋದೇ ಸತ್ಯ, ಬಟ್ ಅದ್ರ ಬಗ್ಗೆ ಮಾತಾಡಕ್ಕೆ ಏನಕ್ಕೆ ಎಸಿಟೇಷನ್ ಪಡ್ಬೇಕು? ಸೊ ಇರೋದನ್ನೇ ನಾವು ಮಾತಾಡ್ಬೇಕು. ಆಮೇಲೆ ಅದು ಎಲ್ಲಾ ಗರ್ಲ್ಸ್ಗೂ ತುಂಬಾ ಎಸೆನ್ಷಿಯಲ್ ಥಿಂಗ್. ಸೊ ನಾವು ಧೈರ್ಯದಿಂದ ಮಾತಾಡ್ಬೇಕು,
0: ಧೈರ್ಯದಿಂದ ಮಾತಾಡ್ಬೇಕು. ಹೌದು. ಸೊ ನಾನು ಕೇಳ್ಪಟ್ಟಿರೋ ಪ್ರಕಾರ ಮುಂಚೆ ಎಲ್ಲ ಇದ್ರ ಬಗ್ಗೆ ಅವೇರ್ನೆಸ್ ಅಷ್ಟೊಂದು ಇರಲಿಲ್ಲ. ಸೊ ಋತುಸ್ರಾವ ಅಂತ ಹೇಳಿದ್ರೆ, ಸೊ ಹೆಣ್ಮಕ್ಳು ಮುಟ್ಟಾಗಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂರಿಸೋದು, ಮೈಲ್ಗೆ ಆಗಿದೆ ಅನ್ನೋಂಥದ್ದು, ದೇವ್ರ ಕಾರ್ಯಕ್ರಮ ಎಲ್ಲ ದೇವ್ರ ಕಾರ್ಯಕ್ರಮ

0: ಕುರಿತಾಗಿನೆ ಆ ದೇವಿನ ನಾವು ಆರಾಧನೆ ಮಾಡುವಂತಹ ದೇಶದಲ್ಲಿ ನಾವು ಹುಟ್ಟಿದೀವಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸ್ಕೂಲ್ಗಳಲ್ಲಿ ಇನ್ನೂ ಅವೇರ್ನೆಸ್ ಬೇಕಾಗಿದೆ ಅಲ್ವಾ?
1: ಹೌದು ಮ್ಯಾಮ್, ಸ್ಕೂಲ್ಗಳಲ್ಲಿ ಇನ್ನೂ ಅವೇರ್ನೆಸ್ ಬೇಕು. ಅಂಡ್ ಇದ್ರ ಬಗ್ಗೆ ಅಂದ್ರೆ

0: ಕಿ ಗರ್ಲ್ಸ್ ಓನ್ಲಿ ಗರ್ಲ್ಸ್ ಓನ್ಲಿ ಗರ್ಲ್ಸ್ ಅಂತಾರೆ, ಬಟ್ ಅದು ಓನ್ಲಿ ಗರ್ಲ್ಸ್ ಗಲ್ಲ, ಬಾಯ್ಸ್ ಗೂ ಇದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ಬೇಕು. ಮತ್ತೆ ಅವ್ರಿಗೆ ಹೇಳಿ ಅವ್ರಿಗೂ ಜಾಗೃತೆ ನೀಡ್ಬೇಕು ನಾವು, ಬರೀ ಯಾವಾಗ್ಲೂ ಗರ್ಲ್ಸ್ ಕೇಳ್ಬೇಕು, ಗರ್ಲ್ಸ್ ಪರ್ಸನಲ್ ಥಿಂಗ್ಸ್ ಅಲ್ಲ ಅದು.
1: ಹೌದು ಹೌದು. ಸೊ ಯಾಕಂತ ಹೇಳಿದ್ರೆ ನೀವು ಒಂದ್ ವಿಷಯ ಕರೆಕ್ಟ್ ಆಗಿ ಹೇಳಿದ್ರಿ, ಬಾಯ್ಸ್ ಗೂ ಕೂಡ ಸಂಬಂಧಪಟ್ಟಿದ್ದು. ಹೌದು, ನಮಗೂ ಕೂಡ ತಂದೆ ಇರ್ತಾರೆ, ಒಬ್ಬ ಅಣ್ಣನೋ ತಮ್ಮನೋ ಅಥವಾ ಒಬ್ಬ ಹಸ್ಬೆಂಡ್ ಯಾರೋ ಒಬ್ರು ಫ್ಯೂಚರ್ ಅಲ್ಲಿ. ನಾವು ಒಂದ್ ಗಂಡ ಹುಡುಗನ ಜೊತೆನೆ ನಾವು ನಮ್ ಲೈಫ್ ಲಾಂಗ್ ನಾವು ಮೂವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದೆಲ್ಲ ಗೊತ್ತಿದ್ದಾಗ ಅವ್ರಿಗೂ ಕೂಡ ನಮ್ಮ ಲೈಫ್ ಸ್ಟೈಲ್ಗೂ ಕೂಡ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ಯಾವ್ದೇ ಹೆಣ್ಮಗಳಿಗಾಗ್ಲಿ ಇದೆಲ್ಲ ಒಂದು ಹೆಸಿಟೇಷನ್ ವಿಚಾರ ಅಂತ ಅಲ್ಲ. ಸೊ ಅದರಲ್ಲೂ ಮುಖ್ಯವಾಗಿ ಇಂತಹ ಟೈಮ್ನಲ್ಲಿ ಒಂದು ಕಂಫರ್ಟಬಿಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟು. ನಾವು ಎಷ್ಟು ಕಂಫರ್ಟಬಲ್ ಆಗಿರ್ತೀವೋ ನಮಗೆ ಆ ಪೇಯ್ನನ್ನು ತಡ್ಕೊಳ್ಳೋವಂತಹ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಕಂಫರ್ಟಬಲ್ ಬಗ್ಗೆ ಹೇಳೋದಾದರೆ, ಸೊ ನೀವು ಈಗ ಕಂಡಿರ್ದಿರೋ ಪ್ರಕಾರ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಅಂತ ಹೇಳಿದ್ರಿ. ಸೊ ಈ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ನ ಕಂಡುಹಿಡಿಬೇಕಾದ್ರೆ ಏನೇನೆಲ್ಲ ನೀವು ಎಲಿಮೆಂಟ್ಸ್ನ ಅದಕ್ಕೆ ಆ್ಯಡ್ ಆನ್ ಮಾಡಿದ್ರಿ ಅಂತ?
0: ಫಸ್ಟ್ ಟಾಪ್ ಲೇಯರ್ ಅಲ್ಲಿ ಕಾಟನ್ ಫ್ಯಾಬ್ರಿಕ್ ಆಡ್ ಮಾಡಿದೆ. ಅದರಲ್ಲಿ ಅಂದ್ರೆ ಎಷ್ಟು ಅಬ್ಸರ್ವ್ ಬೇಕು ಹಂಗೆ, ಟೂ ಲೇಯರ್ಸ್ ಆರ್ ತ್ರೀ ಲೇಯರ್ಸ್ ನಮ್ಮ ಅಬ್ಸರ್ವೆಂಟ್ ಪ್ರಕಾರ ನಾವು ಅದನ್ನ ಆಡ್ ಮಾಡ್ಬೋದು. ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ಫ್ರ್ಯಾಗ್ರೆನ್ಸು, ಫ್ರ್ಯಾಗ್ರೆನ್ಸ್ಗೆ ನೀಮ್ ಪೌಡರು, ಡ್ರೈಡ್ ನೀಮ್ ಲೀವ್ಸ್ ಪೌಡರ್ ಮತ್ತು ರೋಸ್ ಪೆಟಲ್ಸ್ದು ಡ್ರೈ ಮಾಡಿ ಪೌಡರ್ ಹಾಕಬೇಕು. ಥರ್ಡ್ ಲೇಯರ್ ಬಂದು ಜೂಟ್ ಫ್ಯಾಬ್ರಿಕ್ನ ಟೂ ಲೇಯರ್ಸ್ನ ಆ್ಯಡ್ ಮಾಡಬೇಕು. ಅದು ನಮ್ಮ ಜೂಟ್ ಫ್ಯಾಬ್ರಿಕ್ಕು ಎಲ್ಲರಿಗೂ ಗೊತ್ತಿರೋಂಗೆ ಅದು ತುಂಬ ಅಬ್ಸರ್ವೆಂಟು, ತುಂಬ ಬೇಗ ಹೀರ್ಕೊಳ್ಳುತ್ತೆ. ಮತ್ತೆ ಫೋರ್ತ್ ಲೇಯರ್ ಬಂದ್ಬಿಟ್ಟು ಮತ್ತೆ ಫ್ರ್ಯಾಗ್ರೆನ್ಸ್ ಆ್ಯಡ್ ಮಾಡಬೇಕು. ದೆನ್ ಲಾಸ್ಟ್ ಲೇಯರ್ ಬಂದು ಮತ್ತೆ ಕಾಟನ್ ಫ್ಯಾಬ್ರಿಕ್ಕು. ಆಮೇಲೆ ಇದಕ್ಕೆ ನಾವು ವಿಂಗ್ಸ್ ಆ್ಯಡ್ ಮಾಡಬೇಕು. ವಿಂಗ್ಸ್ ಜೊತೆ ಬಟನ್ಸ್ ಇರುತ್ತೆ, ವೆಕ್ರೋ ಬಟನ್ಸ್ ಅಂತ ಅಮೆಝಾನಲ್ಲಿ ಸಿಗುತ್ತೆ. ಆ್ಯಂಡ್ ದೆನ್ ಇದ್ರ ಮಧ್ಯದಲ್ಲಿ ಜೂಟ್ ಫ್ಯಾಬ್ರಿಕ್ ಲೇಯರ್ ಮಧ್ಯದಲ್ಲಿ ಬೆಕೋ ಬ್ಯಾಂಬೂ ಟವಲ್ ಅಂತ ಅಮೆಝಾನಲ್ಲಿ ನಮಗೆ ಅವೈಲಬಲ್ ಇದೆ. ಬೆಕೋ ಬ್ಯಾಂಬೂ ಅದು ರಿಯೂಸಬಲ್ ಟವಲ್ಲು, ವಿ ಕ್ಯಾನ್ ಯೂಸ್ ಇಟ್ ಫಾರ್ 100 times. 100 times ವಾಶ್ ಮಾಡಿ ಯೂಸ್ ಮಾಡ್ಬೋದು. ಅದನ್ನು 4 layers ಯೂಸ್ ಮಾಡಬೇಕು. ಸೊ ಟೋಟಲಿ ಕಾಟನ್ ಫ್ಯಾಬ್ರಿಕ್ಕು, ಬೆಕೋ ಬ್ಯಾಂಬೂ ಟವಲ್ ಆ್ಯಂಡ್ ಜೂಟ್ ಫ್ಯಾಬ್ರಿಕ್ ಮತ್ತು ಫ್ರ್ಯಾಗ್ರೆನ್ಸಸ್, ಇಷ್ಟು ಯೂಸ್ ಮಾಡಿ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ನ ಮಾಡಿದ್ದೆ.
1: ಇದಿಷ್ಟು ಇಂಗ್ರೀಡಿಯಂಟ್ಸ್ ಅಂದ್ರೆ ನೀವು ಏನೇನು ಯೂಸ್ ಮಾಡಿದಿರಲ್ಲ, ಸೊ ಇದು ರೀಯೂಸಬಲ್ ಆಗಲ್ವಾ ಅಂತ?
0: ರೀಯೂಸಬಲ್ ಆಗುತ್ತೆ. ಕಾಟನ್ ಫ್ಯಾಬ್ರಿಕ್ ಯೂಶಲಿ ನಾವು ಒಗ್ದು ಮತ್ತೆ ಯೂಸ್ ಮಾಡ್ಬೋದು, ಜೂಟ್ ಫ್ಯಾಬ್ರಿಕ್ಕು ಮಾಡ್ಬೋದು, ಬೆಕೋ ಬ್ಯಾಂಬೂ ರೀಯೂಸಬಲ್ ಟವಲ್ಲು ಮಾಡ್ಬೋದು. ಇದನ್ನೆಲ್ಲ ಆ್ಯಡ್ ಮಾಡಿ ಸ್ಟಿಚಿಂಗ್ ಮಾಡಾದ್ಮೇಲೆ ಯೂಸ್ ಮಾಡಿ ವಾಶ್ ಮಾಡಿ ಸನ್ ಡ್ರೈ ಮಾಡಬೇಕು. ಸನ್ ಡ್ರೈ 3-4 hours ಕಂಪಲ್ಸರಿ ಮಾಡಲೇಬೇಕು. ಅದಾದ್ಮೇಲೆ ಮತ್ತೆ ರೀಯೂಸಬಲ್ ಮಾಡ್ಬೋದು. ರಿಯೂಸಬಲ್ ಒನ್ ಇದು.
1: ಸೊ ರಿಯೂಸಬಲ್ ಅಂತ ಹೇಳಿದ್ರೆ ಹಾಗೇನೆ ಇದು ಎಕೋ ಫ್ರೆಂಡ್ಲಿ ಅಂದ್ರೆ ನಾವು ಡಿಸ್ಪೋಸ್ ಮಾಡಿದಾಗ, ಸೊ ಇದು ಎಷ್ಟು ದಿನ ಬೇಕಾಗುತ್ತೆ ಅಂದ್ರೆ ಆ ಭೂಮಿನಲ್ಲಿ ಕಂಪ್ಲೀಟ್ ಆಗಿ ಇದು ಡಿಸ್ಟ್ರಾಯ್ ಆಗಕ್ಕೆ ಎಷ್ಟು ದಿನ ಬೇಕಾಗಬಹುದು?
0: 15 days ಬೇಕು. ಅದು ಮೈಕ್ರೋ ಆರ್ಗನಿಸಮ್ಸ್ ಎಲ್ಲಾ ಬಂದು ಅದನ್ನ ಡಿಕಂಪೋಸ್ ಮಾಡಕ್ಕೆ 15 days ಬೇಕು.
1: ಸೊ ಇದು ಕಂಪ್ಲೀಟ್ ಆಗಿ ಮಣ್ಣಲ್ಲಿ ಡಿಸ್ಟ್ರಾಯ್ ಆಗುತ್ತೆ?
0: ಆಗುತ್ತೆ.
1: ಸೊ ಅದು ಏನು ಮತ್ತೆ ಅದು ಏನು ಬೇರೆ ಪ್ರಾಬ್ಲಮ್ ಆಗಲ್ವಾ? ಈಗ ಕೆಲವೊಂದು ಹೇಳ್ತಾರೆ, ಕೆಲವೊಂದು ವಸ್ತುಗಳನ್ನ ಮಣ್ಣಿಗೆ ಹಾಕಿದ್ರೆ ಸೊ ಅದರ ಫಲವತ್ತತೆ ಕಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಹೇಳ್ತಾರೆ. ಅಂದ್ರೆ ನನಗೆ ಗೊತ್ತಿಲ್ಲ, ನಾನು ಬ್ಲೈಂಡ್ ಆಗಿ ಕೇಳ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಕೂಡ ಇರೋದಿಲ್ಲ. ಸೊ ಆತರ ಏನಾದ್ರು ಇದಕ್ಕೆ ಅದೇನಾದ್ರು ಕೆಮಿಕಲ್ ಮಿಕ್ಸ್ ಆತರ ಏನಾದ್ರು?
0: ಇಲ್ಲ ಇಲ್ಲ, ಕೆಮಿಕಲ್ ಮಿಕ್ಸ್ ಏನೂ ಆಗಲ್ಲ.
1: ಸೊ ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ ಆಗಿ ಇರುತ್ತೆ?
0: ಹಾ, ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ.
1: ಓಕೆ, ನೀವು ಕೆಲವೊಂದು ಪೌಡರ್ಸ್ನ ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರಿ. ಸೊ ಆ ಥಾಟ್ ಪ್ರೊಸೆಸ್ ಹೆಂಗ್ ಬಂತು ಅಂತ ಹೇಳಿ, ಯಾಕಂತ ಹೇಳಿದ್ರೆ ನೀವು ಬೇವಿನ ಪುಡಿ ಅಂತ ಏನೋ ಹೇಳಿದ್ರಲ್ಲ, ಸೊ ಅದು ಆಕ್ಚುಲಿ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಆಗೋದ್ರಿಂದ ಸೊ ಅದೊಂದು ಸೇಫ್ಟಿ. ಸೊ ಇದೆಲ್ಲ ಹೆಂಗೆ ನೀವು ಅಂದ್ರೆ ವಸ್ತುಗಳನ್ನೆಲ್ಲ ಹುಡುಕಿದ್ದು, ಯಾವ ತರ ಆಯ್ತು ನಿಮ್ಮ ಇನ್ವೆನ್ಷನ್ ಯಾವ ತರ ಅಂತ?
0: ಫಸ್ಟ್ ಆಫ್ ಆಲ್ ಟಾಪ್ ಲೇಯರ್ ನಮ್ಗೆ ಸಾಫ್ಟ್ ಆಗಿರ್ಬೇಕು. ಸೊ ಸಾಫ್ಟ್ ಆಗಿ ಕಾಟನ್ ಫ್ಯಾಬ್ರಿಕ್ ನಮ್ಗೆ ಬೆಸ್ಟ್ ಆಪ್ಷನ್ ಇದ್ದಿದ್ದು. ಟಾಪ್ ಲೇಯರ್ ಅಂಡ್ ಬಾಟಮ್ ಲೇಯರ್ ಎರಡೂ ಸಾಫ್ಟ್ ಆಗಿರ್ಬೇಕು. ಸೊ ನಮ್ಗೆ ಸ್ಕಿನ್ಗೆ ಏನು ಇರಿಟೇಷನ್ ಆಗಲ್ಲ, ಸಾಫ್ಟ್ ಆಗಿರುತ್ತೆ. ಸೊ ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ಟವ ರಿಯೂಸಬಲ್ ಬೆಕೋ ಬ್ಯಾಂಬೂ ಟವಲ್ಲು, ಅದೂ ನಮ್ಗೆ ಅಬ್ಸರ್ವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಥರ್ಡ್ ಲೇಯರ್ ಬಂದ್ಬಿಟ್ಟು ಜೂಟ್ ಫ್ಯಾಬ್ರಿಕ್ಕು, ಜೂಟು ತುಂಬ ಅಬ್ಸರ್ವ್ ಮಾಡುತ್ತೆ. ಸೊ ಬೇಸಿಕಲಿ ನಾವು ಇದನ್ನ ಡಿಸೈನ್ ಮಾಡಿದ್ದೆ ಅಬ್ಸರ್ವೆಂಟ್ ಇರಬೇಕು ಮತ್ತು ಸ್ಕಿನ್ಗೆ ಸಾಫ್ಟ್ನೆಸ್ ಕೊಡಬೇಕು. ಆಮೇಲೆ ರೋಸ್ ಪೆಟಲ್ಸ್ ಬಂದಿದ್ದು ಲೈಕ್ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಲೈಕ್ ಫ್ರ್ಯಾಗ್ರೆನ್ಸ್ಗೆ. ಆಮೇಲೆ ನೀಮ್ಗೆ ನೀವು ಹೇಳ್ದಂಗೆ ಆಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟಿ ಇರೋದಕ್ಕೆ ನಾವು ನೀಮ್ ಪೌಡರ್ನ ಯೂಸ್ ಮಾಡಿದ್ದು.
1: ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಆಂಟಿ ಬ್ಯಾಕ್ಟೀರಿಯಲ್ಲೂ ಆಗಿರಬೇಕು, ಸೇಫ್ ಆಗಿರಬೇಕು, ಸೆಕ್ಯೂರ್ ಆಗಿರಬೇಕು, ಕಂಫರ್ಟೇಬಲ್ ಆಗಿರಬೇಕು. ಸೊ ಎಲ್ಲ

0: ಆಂಗಲಿಂದನೂ ಕೂಡ ಯೋಚನೆ ಮಾಡಿದೀರ.
1: ಹೌದು.
0: ಓಕೆ, ಬೇರೆ ಸ್ಯಾನಿಟರಿ ಪ್ಯಾಡ್ಸ್ಗೂ ಈ ಸ್ಯಾನಿಟರಿ ಪ್ಯಾಡ್ಸ್ಗೂ ಒಂದು ಅಷ್ಟು ಈ ನಾರ್ಮಲ್ ಡಿಫ್ರೆನ್ಸಸ್ ಅನ್ನೋದಕ್ಕಿಂತ ಮೇಜರ್ ಡಿಫ್ರೆನ್ಸ್ ಅಂತ ಅಂದ್ರೆ ಏನ್ ಇರಬಹುದು?
1: ಫಸ್ಟ್ ಬರೋದು ಎನ್ವಿರಾನ್ಮೆಂಟಲ್ ಡಿಕಂಪೋಸ್ ಮಾಡಿದ್ರೆ ಇದು ಡಿಕಂಪೋಸ್ ಆಗುತ್ತೆ, ಅದು ಡಿಕಂಪೋಸ್ ಆಗಲ್ಲ, ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್. ಸೆಕೆಂಡ್ ಬಂದು ಗರ್ಲ್ಸ್ಗೆ ಅದು ತುಂಬಾ ಜನ ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡ್ತಾರೆ, ಬಟ್ ಮೆನ್ಸ್ಟ್ರಲ್ ಕಪ್ಸ್ ಸ್ವಲ್ಪ ಜನಕ್ಕೆ ಯೂಸ್ ಮಾಡಕ್ ಬರುತ್ತೆ, ಸ್ವಲ್ಪ ಜನಕ್ಕೆ ಯೂಸ್ ಮಾಡಕ್ ಬರಲ್ಲ. ಸೊ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ ಅದಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಅದು ಪ್ಲಾಸ್ಟಿಕ್ ಇಂದ ನಮಗೆ ಸ್ಕಿನ್ ಇರಿಟೇಷನ್ ಮತ್ತೆ ಸ್ಕಿನ್ ಇನ್ಫೆಕ್ಷನ್ಸ್ ತುಂಬಾ ಆಗುತ್ತೆ. ಈ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡಿದ್ರೆ ಸ್ಕಿನ್ ಇನ್ಫೆಕ್ಷನ್ ಏನೂ ಆಗಲ್ಲ. ಆಮೇಲೆ ಕಂಫರ್ಟೇಬಲ್ ಇರುತ್ತೆ, ಅದು ಕಂಫರ್ಟೇಬಲ್ ಇರಲ್ಲ. ಎಲ್ಲಿಗಾದ್ರೂ ಟ್ರಾವೆಲ್ ಮಾಡ್ಬೇಕಿದ್ರು ತಗೊಂಡೋಗಿ ಚೇಂಜ್ ಮಾಡ್ಬೋದು, ಬಟ್ ಅದು ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಮಾಡುತ್ತೆ.
0: ಸೊ ಇನ್ಸೆಕ್ಯೂರರ್ ಫೀಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ. ಆಕ್ಚುಲಿ ಎಕೋ ಫ್ರೆಂಡ್ಲಿ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದ್ದಾಗ ಅದು ಇನ್ಸೆಕ್ಯೂರ್ ಅಂತ ಏನು ಅನ್ಸೋದಿಲ್ಲ. ಸೊ ನನ್ನ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟೆಲ್ಲ ನೀವು ಥಾಟ್ ಪ್ರೊಸೆಸ್ ಎಲ್ಲ ಬಂತು, ಎಲ್ಲ ರೆಡಿ ಮಾಡಿದ್ರಿ, ಸಪೋಸ್ ಇದನ್ನ ನೀವು ಪ್ರೆಸೆಂಟ್ ಮಾಡ್ಬೇಕಾರೆ ಎಷ್ಟೋ ಜನ ಹುಡುಗರು ಇರ್ತಾರೆ, ಅವ್ರ ಮುಂದೆ ನಾನು ಇದನ್ನೆಲ್ಲ ಹೇಳ್ಬೇಕಲ್ಲಪ್ಪ, ಹೆಂಗಪ್ಪ ಹೇಳೋದು ಅಂತ ಈ ತರ ಏನಾದ್ರು ಅನ್ಸಿದ್ಯಾ? ಅಥವಾ ನೀವು ಫಸ್ಟ್ ಇದ್ರ ಬಗ್ಗೆ ಎಲ್ಲಿ ಡಿಸ್ಕಷನ್ ಮಾಡಿದ್ರಿ, ಇದನ್ನ ಎಲ್ಲರೂ ಒಂದು ಕಾನ್ಫರೆನ್ಸ್ ಹಾಲೋ ಆತರ ಏನಾದ್ರು ಪ್ರೆಸೆಂಟ್ ಮಾಡಿದ್ರ ನೀವು?
1: ಫಸ್ಟ್ ಡಿಸ್ಕಸ್ ಮಾಡಿದೆ ನನ್ನ ಟೀಚರ್ ಜೊತೆ, ಶ್ರುತಿ ಮ್ಯಾಮ್ ಅಂತ, ಅವರು ಡಿಸ್ಕಸ್ ಮಾಡಿ ಮ್ಯಾಮು ಇದ್ರ ಬಗ್ಗೆ ಹೇಳಿದ್ರು, ಆಮೇಲೆ ಇನ್ನೂ ಸ್ವಲ್ಪ ಮಾಡಿಫಿಕೇಶನ್ಸ್ ಇದ್ರು ಹೇಳಿದ್ರು. ಇದಾದ್ಮೇಲೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಜೊತೆ ಮಾತಾಡಿದ್ವಿ. ಸ್ಕೂಲಲ್ಲಿ ಆಕ್ಚುಲಿ ಯಾರಿಗೂ ಹೇಳಿರಲಿಲ್ಲ, ಬಟ್ ನನ್ನ ಫ್ರೆಂಡ್ಸ್ ಏನ್ ಟಾಪಿಕ್ ಅಂತ ಕೇಳಿದಾಗ ಹೇಳ್ತಿದ್ದೆ. ಲೈಕ್ ನನ್ಗೆ ಎಲ್ಲೋ ಎಸಿಟೇಷನ್ ಫೀಲ್ ಎಲ್ಲೋ ಆಗ್ಲಿಲ್ಲ.
0: ಅಂದ್ರೆ ನಿಮ್ಮ ಏನದು ಸಂಶೋಧನೆ ಏನ್ ಮಾಡಿದ್ದೆ ಗುಟ್ಟಾಗಿ ಮಾಡಿ ಎಲ್ರಿಗೂ ಲಾಂಚ್ ಮಾಡೋಣ ಅಂತ ಆ ಐಡಿಯಾದಲ್ಲಿ ಹೇಳಿದ್ರಿ.
1: ಎಲ್ಲ ಪ್ರಿಪೇರ್ ಆದ್ಮೇಲೆ ಕಾಂಪಿಟೇಷನ್ಗೆ ಹೋಗ್ಬೇಕು. ಕಾಂಪಿಟೇಷನ್ಗೆ ಹೋದೆ, ಸ್ಕೂಲಲ್ಲಿ ಎಲ್ಲೂ ಡಿಸ್ಕಸ್ ಮಾಡಲಿಲ್ಲ. ಕಾಂಪಿಟೇಷನ್ಗೆ ಹೋದಾಗ ಅಲ್ಲೂ ಅಷ್ಟೇ, ತುಂಬ ಜನ ಬಾಯ್ಸ್ ಇದ್ರು, ಗರ್ಲ್ಸ್ ಇದ್ರು, ಟೀಚರ್ಸ್ ಅಲ್ಲೂ ಸರ್ ಇದ್ರು, ಮ್ಯಾಮ್ ಇದ್ರು, ಎಲ್ಲರೂ ಬಂದು ಟಾಪಿಕ್ ಬಗ್ಗೆ ಕೇಳ್ತಿರ್ಬೇಕಿದ್ರೆ ನಾನು ನಾರ್ಮಲ್ ಆಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಅದನ್ನ ಹೆಂಗೆ ವರ್ಕ್ ಆಗುತ್ತೆ, ಅದು ಹೆಂಗೆ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀನಿ ಅದನ್ನೆಲ್ಲ ಹೇಳಿದ್ದೀನಿ. ಅದಾದಮೇಲೆ ಸ್ಕೂಲಿಗೆ ಮತ್ತೆ ಲೈಕ್ ಪ್ರೈಸ್ ವಿನ್ ಆದ್ಮೇಲೆ ಬಂದಾದ್ಮೇಲೆ ತುಂಬ ಜನ ಕ್ಯೂರಿಯಾಸಿಟಿಯಿಂದ ಬಂದು ಕೇಳಿದ್ದಾರೆ. ಸೊ ಕ್ಲಾಸಲ್ಲೂ ಎಲ್ಲರ ಮುಂದೆನೂ ಕಾಂಪಿಟೇಷನ್ ಆದ್ಮೇಲೆ ಬಂದು ಹೇಳಿದ್ದೆ, ಅಲ್ಲೂ ಏನ್ ಹೆಸಿಟೇಟ್ ಆಗ್ಲಿಲ್ಲ ನನ್ಗೆ.
0: ಸೊ ಹೆಸಿಟೇಷನ್ ಅಂತ ಏನೂ ಇಲ್ಲ,
1: ಇಲ್ಲ ಏನೂ ಇಲ್ಲ.
0: ನೋಡಿದ್ರ ನಮ್ಮ ಪುಟ್ಟ ಹುಡುಗಿ ಎಷ್ಟು ಚೆನ್ನಾಗಿ ಯಾವುದೇ ಹೆಸಿಟೇಷನ್ ಇಲ್ಲದೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಾರೆ, ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ, ಅದು ಇಂತಹ ಸೂಕ್ಷ್ಮ ವಿಚಾರಗಳ ಬಗ್ಗೆ ನಿಜವಾಗ್ಲೂ ಇವತ್ತು ದೊಡ್ಡವರೇ ಸಾಕಷ್ಟು ಧ್ವನಿ ಎತ್ತಿ ಮಾತಾಡೋದಕ್ಕೂ ತುಂಬಾನೇ ಕಷ್ಟಪಡ್ತಿರ್ತಾರೆ. ಆದ್ರೆ ಅದೆಲ್ಲದನ್ನ ಹೊರತುಪಡಿಸಿ ಶಾಲಾ ಹಂತದಲ್ಲೇ ಇಷ್ಟೆಲ್ಲ ಸಾಧನೆ ಮಾಡೋದು ನಿಜಕ್ಕೂ ತುಂಬಾ ದೊಡ್ಡ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಸಾಧನೆ ಮಾಡೋದಕ್ಕೆ ಸಾಕಷ್ಟು ವಿಷಯ ಇರುತ್ತೆ, ಆದ್ರೆ ಹೆಣ್ಮಕ್ಳಿಗೆ ಏನ್ ಬೇಕಾಗುತ್ತೆ ಅದು ಈ ತರ ಟೈಮ್ ಅಲ್ಲಿ ಒಂದು ಮುಟ್ಟಿನ ಸಮಯ ಅಂತ ಏನಿರುತ್ತೆ, ಅಥವಾ ಪೀರಿಯಡ್ ಆ ಮೆನ್ಸ್ಟ್ರಲ್ ಸೈಕಲ್ ಟೈಮ್ ಏನಿರುತ್ತೆ ಅದು ಹೆಣ್ಮಕ್ಳಿಗೆ ಬಹಳನೇ ಇಂಪಾರ್ಟೆಂಟು. ಅದು ಏನೋ ಒಂದು 3 ದಿನನೋ 5 ದಿನನೋ ಎಲ್ಲೋ ಒಂದು ಮೂಲೆ ಕೂರಿಸಿ ಓ ಇವ್ರ ಮಡಿ ಮೈಲ್ಗೆ ಇದೆಲ್ಲ ಆಚಾರ ವಿಚಾರ ಅಂತ ಹೇಳ್ಬಿಟ್ಟು ದೂರ ಇಟ್ಟು ಅವರನ್ನ ಏನೋ ಒಂದು ಸಾಧನೆ ಮಾಡೋದ್ರಿಂದ ಆಚೆ ಇರ್ತೀವಿ ಅನ್ಕೊಂಡ್ರೆ ಅದು ಖಂಡಿತವಾಗ್ಲೂ ತಪ್ಪು. ಅದೆಲ್ಲದಕ್ಕಿಂತ ಮೀರಿ ಸಾಧನೆ ಅನ್ನೋಂಥದ್ದು ಯಾವ ಲೆವೆಲಲ್ಲಿ ಯಾವ ಏಜಲ್ಲಿ ಬೇಕಾದ್ರೂ ಮಾಡಬಹುದು. ಅದರಲ್ಲೂ ಈ ಥರ ವಿಚಾರದ ಬಗ್ಗೆ ಏನೋ ಒಂದು ಹೊಸದಾಗಿ ಏನೋ ಬರ್ತಾ ಇದೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಕ್ಯೂರಿಯಾಸಿಟಿ ಜಾಸ್ತಿನೇ ಇರುತ್ತೆ. ಇದ್ರ ಬಗ್ಗೆ ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಬಗ್ಗೆ ಏನೋ ಒಂದು ಹೊಸದಾಗಿ ಏನೋ ಬರ್ತಾ ಇದೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಕ್ಯೂರಿಯಾಸಿಟಿ ಜಾಸ್ತಿನೇ ಇರುತ್ತೆ. ಇದ್ರ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತಾ ಹೋಗೋಣ. ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಜೊತೆಯಾಗಿದ್ದಾರೆ. ಸೊ ನಮ್ಮ ಸಿರಿಯವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಕರೆ ಮಾಡ್ಬೋದು. ಸೊ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0800-228-1206. ಮತ್ತೊಮ್ಮೆ ನಂಬರ್ ಹೇಳ್ತಾ ಇದ್ದೀನಿ, 0800-222-8-1206. ಈ ಸಂಖ್ಯೆಗೆ ಕರೆ ಮಾಡಬಹುದು. ಅಥವಾ ನಿಮ್ಗೆ ಏನಾದರೂ ಕ್ವೆಶನ್ಸ್ ಕೇಳೋದಿದ್ರೆ ಅಥವಾ ಏನಾದರೂ ಅವ್ರ ಬಗ್ಗೆ ಮಾತಾಡೋದಿದ್ರೆ ಸಂದೇಶದ ಮೂಲಕ ಕೂಡ ನೀವು ನಮ್ಮನ್ನ ತಲುಪಬಹುದು. ನೀವು ಸಂದೇಶವನ್ನ ಕಳಿಸಬೇಕಾಗಿರೋ ಸಂಖ್ಯೆ 0800-940-1013. ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು, ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ನಿಮ್ಮ ಸಲಹೆಗಳನ್ನ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬಹುದು. ಸಿರಿಯವ್ರ ಜೊತೆ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸ್ತಾ ಸಾಗೋಣ. ಸಿರಿಯವರೇ, ಸೊ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಋತುಸ್ರಾವದ ಸಮಯದಲ್ಲಿ, ಪೀರಿಯಡ್ಸ್ ಟೈಮಲ್ಲಿ ಸ್ವಚ್ಛತೆಗೆ ತುಂಬಾ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಆಸ್ ಎ ಸೈಂಟಿಸ್ಟ್ ಆಗಿ?
1: ಹೌದು, ಸ್ವಚ್ಛತೆಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕೆಂದರೆ ಆ ಪಾರ್ಟ್ ಇಲ್ಲಾಂದರೆ ನಮ್ಮ ಸರೌಂಡಿಂಗಲ್ಲಿ ಸ್ವಚ್ಛತೆಯಾಗಿದ್ರೇ ಅವ್ರ ಮೈಂಡ್ ಇಲ್ಲಾಂದರೆ ಮೈಂಡ್ ಮತ್ತು ಅವ್ರು ಕಂಫರ್ಟೇಬಲ್ ಆಗಿ ಫೀಲ್ ಆಗೋದು. ಆ ಟೈಮಲ್ಲಿ ನಮಗೆ ಸ್ವಚ್ಛತೆ ಕೊಡಲಿಲ್ಲ ಅಂದರೆ ಅವ್ರ ಬಾಡಿಗೂ ತುಂಬ ಅಫೆಕ್ಟ್ ಆಗುತ್ತೆ. ಅವ್ರ ಬಾಡಿ ಮೇಲೆ ಇನ್ಫೆಕ್ಷನ್ಸು ಮತ್ತು ಅವ್ರಿಗೇನಾದರೂ ಇನ್ಫೆಕ್ಷನ್ ಎಫೆಕ್ಟ್ ಆಗೋದು, ಇನ್ಫೆಕ್ಷನ್ಸ್ ಆಗೋದು, ಆಮೇಲೆ ಅವ್ರಿಗೇನಾದರೂ ಕಾಯಿಲೆ ಬರ್ಬೋದು, ಈ ಥರ ಏನಾದರೂ ಹೆಲ್ತ್ ಎಫೆಕ್ಟ್ಸ್ ಅಂತೂ ಪಕ್ಕಾ ಬರುತ್ತೆ. ಸ್ವಚ್ಛತೆ ಆಗಿಲ್ಲ, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಅವ್ರಿಗೇನಾದರೂ ಹೆಲ್ತ್ ಇಶ್ಯೂಸ್ ಆಗೇ ಆಗುತ್ತೆ.
0: ಸೊ ಎಸ್ಪೆಷಲಿ ಲೇಡೀಸಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಪ್ರೈವೇಟ್ ಪಾರ್ಟ್ ಅಂತ ಏನು ಹೇಳ್ತೀವಿ ನಾವು, ಸೊ ಅದನ್ನು ಬಹಳ ಹೈಜೀನ್ ಆಗಿ ಇಟ್ಕೋಬೇಕು. ಸೊ ಓನ್ಲಿ ಪೀರಿಯಡ್ಸ್ ಟೈಮ್ ಅಂತ ಅಲ್ವಾ, ಯಾವಾಗಲೂ ಕೂಡ ಅದ್ರ ಬಗ್ಗೆ ತುಂಬ ನಾವು ಹೈಜೀನ್ ಆಗಿ ಇಟ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡ್ತಾ ಇರಬೇಕು. ಸೊ ಈಗ ನಿಮ್ಮ ಸ್ಯಾನಿಟರಿ ಪ್ಯಾಡ್ಸ್, ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ನ ನೀವು ಕಂಡಿಡ್ದಿದ್ದೀವಿ ಅಂತ ಹೇಳಿದ್ರ, ಸೊ ನೆಕ್ಸ್ಟ್ ಇದನ್ನ ಹೆಂಗೆ ನೀವು ಮಾರ್ಕೆಟಿಗೆ ಬಿಡೋ ಅಂತ ಥಾಟ್ ಪ್ರೊಸೆಸ್ ಹೆಂಗಿದೆ? ಪ್ರೊಡಕ್ಷನ್ ಏನಾದ್ರೂ ಮಾಡ್ತೀರಾ? ಏನಿದೆ ನಿಮ್ಮ ಮೈಂಡಲ್ಲಿ?
1: ಪ್ರೊಡಕ್ಷನ್ ಮಾಡೋ ತರ ನನ್ಗೆ ಏನಾದ್ರೂ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಅದನ್ನ ಪ್ರೊಡಕ್ಷನ್ ಮಾಡಿ ಪಬ್ಲಿಷ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತ ಇಷ್ಟ ಇದೆ. ಬಟ್ ಆ ತರ ಪ್ಲಾಟ್ಫಾರ್ಮ್ ನನಗೆ ಸಿಗ್ಬೇಕು.
0: ಸೊ ನೀವು ಒಂದು ಅವಕಾಶ ಅಂದ್ರೆ ನಿಮ್ಗೆ, ಹೌದು, ನಾವು ಪ್ರೊಡಕ್ಷನ್ ಅಂತ ಹೇಳಿದ್ರೆ ಅದು ಈಸಿಯಾಗಿ ಅಂದ್ರೆ ಅವ್ರು ಹೇಳಿದ್ರು, ಈಗ ನಾನು ಅಷ್ಟು ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿದೀನಿ, ಒಂದು ನೀಮ್ ಪೌಡರ್, ರೋಸ್ ಪೆಟಲ್ಸ್, ಅದು ಇದು ಅಂತ ಸಾಕಷ್ಟು ಇಂಗ್ರೀಡಿಯಂಟ್ಸ್ ನ ಹೇಳಿದ್ರು. ಈಸಿಯಾಗಂತೂ ಅದೆಲ್ಲ ಯಾವುದು ಕೈಗೆ ಸಿಕ್ಬಿಡೋದಿಲ್ಲ. ಸೊ ಅದಕ್ಕೆ ಆದಂತಹ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಬೇಕಾಗುತ್ತೆ. ಸೊ ಅದಕ್ಕೆ ಯಾರಾದರೂ ಬಂಡವಾಳವನ್ನ ಹಾಕಿ ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಪ್ರಾಡಕ್ಟ್ನ ನಿಜವಾಗ್ಲೂ ಪ್ರೊಡ್ಯೂಸ್ ಮಾಡಿದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ, ಎಸ್ಪೆಷಲಿ ನಾನು ಅನ್ಕೊಂಡಿದ್ದ ಪ್ರಕಾರ, ಇದು ಸ್ಕೂಲ್ ಮಕ್ಕಳಲ್ಲಿ ಅಂದ್ರೆ ಒಂದು ಏಜ್ಡ್ ಪೀಪಲ್ಸ್ ಯಾರಿರ್ತಾರೆ, ಹೆಣ್ಮಕ್ಳು, ಅದರಲ್ಲೂ ಈ ಪೀರಿಯಡ್ಸ್ ಆಗುವಂತಹ ಮಕ್ಕಳಿಗೆ ಈ ತರ ಇದ್ದಾಗ ಅವ್ರಿಗೊಂದು ಕಂಫರ್ಟಬಲ್ ಫೀಲ್ ಆಗುತ್ತೆ, ಹಾಗೇನೆ ಮೈಂಡ್ ಎಲ್ಲೂ ಡಿಸ್ಟ್ರಾಕ್ಟ್ ಆಗಲ್ಲ ಈ ತರ ವಿಷಯಗಳಲ್ಲಿ. ಸೊ ಈಗ ಒಂದು ಸ್ಯಾನಿಟರಿ ಪ್ಯಾಡ್ಸ್ ತಗೋಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಬ್ರ್ಯಾಂಡ್ ಗಳನ್ನ ನೋಡಿರ್ತೀವಿ, ಅದಕ್ಕೆ ತುಂಬಾ ಕಾಸ್ಟೂ ಇದೆ. ಸೊ ಈ ತರ ಒಂದು ಪ್ರಾಡಕ್ಟ್ ಗಳನ್ನ ನಮ್ಮ ನೀವು ಲಾಂಚ್ ಮಾಡಿದ್ರೆ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು. ಆಮೇಲೆ ಒಂದ್ ಸ್ವಲ್ಪ ರೇಟ್ ಗಳಲ್ಲೂ ಕೂಡ ಏನೋ ಒಂದಿಷ್ಟು ಬಜೆಟ್ ಫ್ರೆಂಡ್ಲಿ ಆಗಿ ಕೊಟ್ರೆ ಅದು ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ.
1: ಹೌದು ಮ್ಯಾಮ್, ಬಜೆಟ್ ಫ್ರೆಂಡ್ಲಿ ಆಗಿ ಕೊಡ್ಬೋದು, ಯಾಕೆಂದ್ರೆ ಇದು ರಿಯೂಸಬಲ್ ಒನ್ಸ್. ನಾವ್ ಯಾವ್ದು ಬೈ ಮಾಡ್ತೀವಿ ಕಮರ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ, ಅದು ಒನ್ಸ್ ಯೂಸಬಲ್, ಯೂಸ್ ಮಾಡಿ ಥ್ರೋ ಮಾಡ್ಬೋದು. ಸೊ ಅದಕ್ಕೆ ಅಷ್ಟು ಕಾಸ್ಟ್ ಇದೆ. ನಾವು ರಿಯೂಸಬಲ್ ಮಾಡೋದ್ರಿಂದ ಲೈಕ್ ಒನ್ ಸೆಟ್ ಅಲ್ಲಿ 5 ಪ್ಯಾಡ್ಸ್ ಇದ್ರು ಆಲ್ಮೋಸ್ಟ್ 100 or 150 ವರ್ಗೂ ನಾವು ಕಾಸ್ಟ್ ಮಾಡ್ಬೋದು. ಸೊ ಈ ಬಜೆಟ್ ಫ್ರೆಂಡ್ಲಿ ಆಗೇ ಇರುತ್ತೆ ರಿಯೂಸಬಲ್ ಇರೋದ್ರಿಂದ.
0: ಓಕೆ, ಸೊ ನಾನು ನೋಡಿದಂತಹ ಒಂದು ದೃಶ್ಯನ ಹೇಳ್ತಾ ಇದ್ದೀನಿ. ಸೊ ನಾನು ಇಲ್ಲೇ ನಮ್ಮ ಕಸಿನ್ ಮನೇಲಿ ಇದ್ದೆ ಒಂದ್ಸಲ. ಸೊ ಅವರು ಅಪಾರ್ಟ್ಮೆಂಟ್ಗಳಲ್ಲಿ ಇರೋದು. ಸೊ ಅವ್ರೇನು ಮಾಡಿದ್ರು, ಯೂಸ್ ಮಾಡಿದಂತಹ ಸ್ಯಾನಿಟರಿ ಪ್ಯಾಡ್ಸ್ನ ಅಪಾರ್ಟ್ಮೆಂಟ್ಸ್

0: ಅಲ್ಲಿ ಯೂಶಲಿ ಅದಕ್ಕೆ ಆದಂತಹ ಒಂದು ಸಪರೇಟ್ ಡಸ್ಟ್ಬಿನ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ತಗೊಂಡು ಹಾಗೆ ಹಾಕ್ತಾರೆ. ಹಾಕಿ ತಗೊಂಡು ಹೋಗೋರು ಏನ್ ಮಾಡ್ತಾರೆ, ಇದೆಲ್ಲ ಮೈಲ್ಗೆ ಹಾಗೆ ಹೀಗೆ ನಾವು ಇದೆಲ್ಲ ಮುಟ್ಬೇಕಾ, ಏನೋ ನಮ್ ಕರ್ಮ ಅಂತ ಹೇಳಿ ಬೈಕೊಂಡು ತಗೊಂಡು ಹೋಗ್ತಾ ಇರೋ. ಹೌದು ಪಾಪ, ಅದನ್ನ ಮ್ಯಾನೇಜ್ ಮಾಡೋದು ಟಫೆಸ್ಟ್ ಜಾಬ್ ಇಲ್ಲ ಅಂತ ಹೇಳಲ್ಲ. ಸೊ ಯಾವುದೋ ಒಂದು ಹೆಣ್ಮಗು ಯೂಸ್ ಮಾಡಿದ್ದಂಥದ್ನ ತಗೊಂಡೋಗಿ ಇನ್ನೊಬ್ರು ಯಾರೋ ಅದನ್ನ ತಗೊಂಡೋಗಿ ಇನ್ನೆಲ್ಲೋ ಅದನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈ ತರ ವಿಚಾರಗಳು ಬಂದಾಗ, ಸೆನ್ಸಿಟಿವ್ ವಿಚಾರಗಳು ಇದ್ದಾಗ, ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು?
1: ಹೌದು, ಡೆಫಿನೆಟ್ಲಿ ಅವ್ರು ಯಾರು ಕಲೆಕ್ಟ್ ಮಾಡ್ತಿರ್ತಾರೆ ಅವ್ರಿಗೆ ಹಂಗೆ ಅನ್ಸೋದು ಸಹಜ. ಆಮೇಲೆ ಅದಾದ್ಮೇಲೂ ಅವ್ರು ಅದನ್ನ ಕಲೆಕ್ಟ್ ಮಾಡ್ಬೇಕಿದ್ರು ಅವ್ರಿಗೂ ಅದು ಇನ್ಫೆಕ್ಟ್ ಆಗುತ್ತೆ, ಅವ್ರಿಗೂ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಆ ಥರ ಮಾಡೋದಕ್ಕಿಂತ ಅದನ್ನ ಅದಕ್ಕೆ ಅಂತಾನೆ ಸೆಪ್ರೇಟ್ ಬಿನ್ ಆಗಿ ಎಲ್ಲರೂ ಹೋಗ್ಬಿಟ್ಟು ಅಲ್ಲೇ ಎಸಿಬೋದು. ಸೊ ಅದು ಈ ಕಾನ್ಸೆಪ್ಟ್ನ ನನ್ನ ಮೈಂಡ್ಗೂ ಬಂದು, ಸೊ ಅದಕ್ಕೆ ನನ್ನ ಪ್ರಾಜೆಕ್ಟ್ನ ಆ ನೇಮ್ ಕೊಟ್ಟು ಅದ್ರ ಮೇಲೆ ಮಾಡಿಫೈ ಮಾಡಿ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದು. ಗಾರ್ಬೇಜ್ ಕಲೆಕ್ಟರ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ, ಅವ್ರಿಗೆ ಫಿಸಿಕಲಿ ಎಲ್ಲ ಮೆಂಟಲಿನೂ ಇದು ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ.
0: ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಾನು ಸುಮಾರು ಕಡೆ ನೋಡಿದ್ದೀನಿ ಅವ್ರ ಕೆಲವೊಂದು ಯೂಸ್ ಮಾಡಿರೋಂತಹ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನ ಏನ್ ಮಾಡ್ತಾರೆ, ಅಯ್ಯೋ ಇದು ಇನ್ನೊಬ್ರು ಮುಟ್ಬಾರ್ದಪ್ಪ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಎಲ್ಲೆಲ್ಲೋ ಹಾಕ್ಬಿಡೋದು. ಸೊ ಅದು ಕಸ ಹಾಕೋ ಜಾಗನೇ ಇಲ್ಲ, ಖಾಲಿ ಸೈಟ್ ಇತ್ತು ಅಂತ ಹೇಳಿದ್ರೆ ತಾಣೋಗಿ ಅಲ್ಲೇ ಎಸ್ತು ಬಿಡ್ತಾರೆ. ಅದೇನಾಗುತ್ತೆ, ಕೆಲವೊಂದು ಕಡೆ ಈ ನಾಯಿಗಳು ಎಳೆದಾಡುವಂಥದ್ದು, ರಸ್ತೆಗೆ ತಗೊಂಡ್ಬಂದು ಹಾಕುವಂಥದ್ದು, ಇದೆಲ್ಲ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು?
1: ಈ ಆ ಥರ ಮಾಡೋದ್ರಿಂದ ನಮ್ಮ ಎನ್ವಿರಾನ್ಮೆಂಟು ಹಾಳಾಗುತ್ತೆ. ಎನ್ವಿರಾನ್ಮೆಂಟ್ ಹಾಳಾದ್ಮೇಲೂ ನೀವು ಹೇಳ್ದಂಗೆ ಪ್ರಾಣಿಗಳು ಗೊತ್ತಿರಲ್ಲ, ಅದನ್ನ ತಿಂದರೆ ಆ ಪ್ರಾಣಿಗಳು ಜೀವಕ್ಕೂ ತುಂಬ ಸಮಸ್ಯೆ ಕೊಡುತ್ತೆ ಅದು. ಆಮೇಲೆ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಪ್ರಾಣಿಗಳು ಅದನ್ನ ಸೇವೆ ಮಾಡಿದ್ರೆ ಅವ್ರು ಸಾಯೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಎಸೆಯೋದಕ್ಕಿಂತ ನಾವು ಮನೇಲೇ ಮಾಡ್ಬೋದು, ಹೇಳ್ಬೇಕಂದ್ರೆ ಆ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ನ. ಸೊ ಆ ಥರ ಮಾಡಿ ಅವ್ರು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು.
0: ಸೊ ಓಕೆ, ಈಗ ಹೆಣ್ಮಕ್ಳಿಗೆ ಸ್ಯಾನಿಟರಿ ಪ್ಯಾಡ್ಸ್ಗಳು ಸುಲಭವಾಗಿ ಸಿಗುವಂತಹ ಒಂದು ಪ್ರಕ್ರಿಯೆ ಬರಬೇಕು. ಆಕ್ಚುಲಿ ಎಲ್ರಿಗೂ ಕೈಗೆಟ್ಕೋ ದರದಲ್ಲಿ ಪ್ಯಾಡ್ಸ್ಗಳು ಸಿಕ್ಕಿದ್ರೆ ಎಲ್ರಿಗೂ ಯೂಸ್ ಆಗುತ್ತೆ. ಸೊ ಅದು ತುಂಬ ಎಸೆನ್ಷಿಯಲ್ ಇರೋದ್ರಿಂದ, ಸೊ ಇದು ಈಸಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳನ್ನ ತಗೋಬಹುದು?
1: ಈಸಿ ಅಂದ್ರೆ ನಾರ್ಮಲ್ ಕಾಟನ್ ಫ್ಯಾಬ್ರಿಕ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅಂದ್ರೆ ಬೆಕೋಪ್ ಬ್ಯಾಂಬೂ ಫೈಬ್ ಅದು ಟವಲ್ ಅನ್ನು ಮಾತ್ರ ನಾವು ಅಮೆಝಾನ್ ಅಲ್ಲಿ ಲಿಂಕ್ ಇದೆ, ಹೋಗಿ ಬೆಕೋಪ್ ಬ್ಯಾಂಬೂ ಕಿಚನ್ ಟವಲ್ಸ್ ಅಂತ ಟೈಪ್ ಮಾಡಿದ್ರೆ ನಮಗೆ 2 ಬಂಡಲ್ಸ್ ಸಿಗುತ್ತೆ. ಆಮೇಲೆ ಜೂಟ್ ಫ್ಯಾಬ್ರಿಕ್ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಸೊ ಅದನ್ನ ಹಾಕಿ ಸ್ಟಿಚ್ ಮಾಡಿದ್ರೆ, ಆಮೇಲೆ ಫ್ರಾಗ್ರೆನ್ಸಸ್ ಆ್ಯಡ್ ಮಾಡಿದ್ರೆ ಈಸಿಯಾಗಿ ಅವರೇ ಮಾಡ್ಕೋಬೋದು.
0: ಓಕೆ, ಸೊ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಪ್ಯೂಬರ್ಟಿ ಅನ್ನೋಂಥದ್ದು ಏನಿರುತ್ತೆ, ಅದೊಂದು ಸೆಲೆಬ್ರೇಷನ್. ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಭಾಗದಲ್ಲಿ ಬೇರೆ ಬೇರೆ ಥರ ಸೆಲೆಬ್ರೇಷನ್ ಇರ್ಬೋದು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ನಮ್ಮ ಭಾಗದಲ್ಲಿ ಒಂಥರ ಸೆಲೆಬ್ರೇಟ್ ಮಾಡಿದ್ರೆ ನಿಮ್ಮ ಭಾಗದಲ್ಲಿ ಒಂಥರ ಸೆಲೆಬ್ರೇಟ್ ಮಾಡ್ಬೋದು. ಸೊ ನೀವು ಆ್ಯಕ್ಚುಲಿ ಮೈಸೂರವರು ಅಂತ ಕೇಳ್ಪಟ್ಟೆ.
1: ಹೌದು, ನಾವು ಮೈಸೂರವರು.
0: ಸೊ ಮೈಸೂರವರು, ಆದರೆ ಈಗ ನೀವು ಸ್ಟೇಯಿಂಗ್ ಇರೋದು ಬಿಡ್ಬಿಡಿನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಕಡೆ ಆ ಸೆಲೆಬ್ರೇಷನ್ ಅನ್ನೋವಂಥದ್ದು ಇರುತ್ತೆ. ಆದರೆ ಕೆಲವೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ, ಅವ್ರನ್ನ ಮುಟ್ಕೊಳ್ಳೋದಿಲ್ಲ, ಅವ್ರ ಶಾಸ್ತ್ರ ಸಂಪ್ರದಾಯಗಳನ್ನ ನೋಡೋದಿಲ್ಲ ಅಂತ ಹೇಳ್ತಾರೆ. ಸೊ ಇದೊಂದು ಮೈಲಿಗೆ ಅಂತೇಳಿ ಆಚರಣೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ?
1: ಅದು ಅವ್ರ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ಸ್. ಅದು ಆ್ಯಕ್ಚುಲಿ ನಾವು ಹಳೆ ಕಾಲದಲ್ಲಿ ಅದನ್ನ ಮಾಡ್ತಿದ್ದು. ನಮ್ಮ ಟೆಕ್ನಾಲಜಿ ಮತ್ತೆ ನಮ್ಮ ಸೈನ್ಸ್ ತುಂಬಾ ಡೆವಲಪ್ ಆಗಿದೆ ಮೊದ್ಲು ಹೋಲ್ಸ್ಕೊಂಡ್ರೆ. ನನ್ನ ಪ್ರಕಾರ ಅದನ್ನೆಲ್ಲ ಮೈಲ್ಗೆ ಅದನ್ನೆಲ್ಲ ಬಿಡ್ಬೇಕು. ಮೆನ್ಸ್ಟ್ರಲ್ ಹೈಜೀನ್ ಅನ್ನೋದು ಅದು ಯೂಶಲಿ ಎಲ್ಲ ಗರ್ಲ್ಸ್ಗೂ ಇನ್ನ 4 ಡೇಸ್ 5 ಡೇಸ್ 1 ವೀಕ್ ಪಕ್ಕ ಇದ್ದೇ ಇರುತ್ತೆ. ಸೊ ಅದು ಡೈಲಿ ಪ್ರೊಸೆಸ್ ಆದ್ರಿಂದ ನಮ್ಗದು ಮೈಲ್ಗೆ ಅದು ಇದು ಅಂತ ನಮ್ ನಿಜವಾಗ್ಲೂ ಅದನ್ನೆಲ್ಲ ಕನ್ಸಿಡರ್ ಮಾಡಬಾರ್ದು. ಆಸ್ ಅ ನಾರ್ಮಲ್ ಹೆಂಗ್ ಹುಡುಗರಿರ್ತಾರೆ, ಹುಡುಗಿರ್ಗೂ ಅಷ್ಟೇ ಕಂಫರ್ಟೇಬಲ್ ಇರಬೇಕು. ನಾರ್ಮಲ್ ಹೆಂಗ್ ಹುಡುಗರು ಏನೇನು ಮಾಡ್ಬೋದು ಅದನ್ನು ಹುಡುಗಿರ್ ಮಾಡ್ಬೋದು ಅಷ್ಟೇ.
0: ಹೌದು, ಈಗ ಎಷ್ಟೋ ಜನ, ಈಗ ನಾವು ಸ್ಪೋರ್ಟ್ಸ್ ಇದರಲ್ಲಿರೋವಂಥವ್ರು, ಬೇರೆ ಬೇರೆ ಸೆಕ್ಟರಲ್ಲಿ ವರ್ಕ್ ಮಾಡೋವಂಥವ್ರು, ಈಗಾಗಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತಲೇ ಹೇಳ್ಬೋದು, ಅಥವಾ ಯಾರೇ ಆಗಲಿ ಒಂದು ಕುತ್ಕೊಂಡು ಸಿಸ್ಟಮ್ ಮುಂದೆ ವರ್ಕ್ ಮಾಡೋವಂಥವ್ರು, ಅವ್ರಿಗೆ ಆದಂಥ ಚಾಲೆಂಜಸ್ ಇದ್ದೇ ಇರುತ್ತೆ. ಆದರೆ ಅದೆಷ್ಟು ಕಂಫರ್ಟಬಲ್ ಆಗಿ ನಾವು ಫೀಲ್ ಮಾಡ್ತಾ ಹೋಗ್ತೀವೋ ಸಾಧನೆಗೆ ಇದೆಲ್ಲ ಒಂದು ಅಡ್ಡಿ ಆಗಲ್ಲ ಅಂತ ಹೇಳಿ. ಮತ್ತೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸ್ಕೂಲ್ಗಳಲ್ಲಿ ಇದ್ರ ಬಗ್ಗೆ ತುಂಬ ಅವೇರ್ನೆಸ್ ಬೇಕಾಗಿದೆ. ಸೊ ನಿಮಗೆ ಸ್ಕೂಲಲ್ಲಿ ಅವೇರ್ನೆಸ್ ಸಿಕ್ಕಿತ್ತಾ, ಅಥವಾ ನೀವು ಸ್ಕೂಲ್ಗಳಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿದ್ರೆ ಏನು ಸಲಹೆಗಳನ್ನ ಕೊಡೋಕೆ ಇಷ್ಟಪಡ್ತೀರಾ?
1: ನಮ್ಮ ಸ್ಕೂಲಲ್ಲೆಲ್ಲ ಅವೇರ್ನೆಸ್ ಕೊಡ್ತಾರೆ, ಅಂದ್ರೆ ಇದು ಹೆಂಗಿರುತ್ತೆ. ಆಮೇಲೆ ಇವಾಗ ಎಲ್ಲರೂ ಪ್ಲಾಸ್ಟಿಕ್ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ಹೆಂಗ್ ಡಿಸ್ಪೋಸ್ ಮಾಡಬೇಕು, ಡಿಸ್ಪೋಸ್ ಮಾಡಾದ್ಮೇಲೆ ಏನೇನು, ಅದನ್ನೆಲ್ಲ ಅವೇರ್ನೆಸ್ ಇರುತ್ತೆ. ಬಟ್ ನನಗೆ ಇದನ್ನ ಏನ್ ಚೇಂಜ್ ಮಾಡ್ಬೇಕು ಅಂದ್ರೆ, ಅವೇರ್ನೆಸ್ ಯಾವಾಗ್ಲೂ ಗರ್ಲ್ಸ್ಗೆ ಮಾತ್ರ ಕೊಡ್ತಾರೆ. ಸೊ ಗರ್ಲ್ಸ್ ಮಾತ್ರ ಅಲ್ಲ, ಎಲ್ಲರಿಗೂ ಕೊಡ್ಬೇಕು ಅನ್ನೋದು ನಂದೊಂದು ಸಲಹೆ.
0: ಸೊ ಬಾಯ್ಸ್

0: ಇರ್ಲಿ ಗರ್ಲ್ಸು ಇರ್ಲಿ ಎಲ್ರಿಗೂ, ಅಂದ್ರೆ ಆಕ್ಚುಲಿ ಏನೋ ಒಂದ್ ಹೆಲ್ಪ್ ಬೇಕಾದಾಗ ಹೆಣ್ಮಕ್ಳು ಇರೋಲ್ಲ, ಗಂಡ್ ಮಕ್ಳು ಇರ್ತಾರೆ. ಸೊ ಅಂತ ಟೈಮಲ್ಲಿ ಯಾವುದೇ ಮುಜುಗರ ಪಟ್ಕೊಳ್ದೆ ನಾವು ಓ ನಮ್ಗೆ ಈ ತರ ಸ್ಯಾನಿಟರಿ ಪ್ಯಾಡ್ಸ್ ಬೇಕು ಅಂತ ಕೇಳೋ ಅಂತ ಹಕ್ಕು ಎಲ್ರಿಗೂ ಇದ್ದೇ ಇರುತ್ತೆ. ಆದ್ರೆ ಅವ್ರವರ ಮನೆಗಳಲ್ಲಿ ಅವ್ರಿಗೆ ಎಜುಕೇಟೆಡ್ ಮಾಡಿರ್ಬೇಕು ಇದ್ರ ಬಗ್ಗೆ, ಅವ್ರವ್ರ ಶಾಲೆಗಳಲ್ಲೂ ಕೂಡ ಎಜುಕೇಟೆಡ್ ಮಾಡಿದ್ರೆ. ಸೊ ಇದೊಂದು ಏನು ಡಿಫಿಕಲ್ಟ್ ಟಾಸ್ಕ್ ಅಲ್ಲ ಅನ್ನೋಂಥದ್ದು. ಸೊ ಈಗ ಆಲ್ರೆಡಿ ನೀವು ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ನ ಕಂಡು ಹಿಡ್ದಿದ್ದೀರಾ, ಸೊ ಅದ್ರ ಬಗ್ಗೆ ಏನಿಲ್ಲ. ಆದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ನ ಯೂಸ್ ಮಾಡ್ತಿಲ್ಲ, ಅಂದರೆ ಒಂದು ಪ್ಲಾಸ್ಟಿಕ್ ಕಂಟೆಂಟ್ ಇರೋಂತಹ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ಡಿಸ್ಪೋಸ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ, ಹೇಗೆ ಡಿಸ್ಪೋಸ್ ಮಾಡಬಹುದು ನಿಮ್ಮ ಐಡಿಯಾದಲ್ಲಿ?
1: ಡಿಸ್ಪೋಸ್ ಅಂದರೆ ಪ್ಲಾಸ್ಟಿಕ್ ಅದನ್ನ ನಾರ್ಮಲಾಗಿ ಅದೇನು ಕವರ್ ಇರುತ್ತೆ ಅದೇ ಕವರಲ್ಲಿ ಹಾಕಬೇಕು. ಬಟ್ ಅದನ್ನು ನಾವು ನಮ್ಮ ಡಸ್ಟ್ಬಿನಲ್ಲಿ ವೆಟ್ ವೇಸ್ಟ್ ಮತ್ತು ಡ್ರೈ ವೇಸ್ಟ್ ಅಂತ ಇದು ಸೆಗ್ರಿಗೇಷನ್ ಮಾಡಿರ್ತೀವಿ. ಸೊ ನಾವು ಇದನ್ನ ಎರಡೂ ವೇಸ್ಟಲ್ಲಿ ಹಾಕಬಾರ್ದು. ಸೊ ಇದು ಇದನ್ನೇ ಅಂತ ಸೆಪ್ರೇಟ್ ವೇಸ್ಟ್ ಇದು ಮಾಡಿ ಗಾರ್ಬೇಜ್ ಕಲೆಕ್ಟರ್ಸ್ಗೆ ಸೆಪ್ರೇಟಾಗಿ ಕೊಟ್ಟರೆ ಅವ್ರಿಗೂ ಒಳ್ಳೇದಾಗುತ್ತೆ, ಆಮೇಲೆ ಇವರೇ ಆ ಗಾರ್ಬೇಜಲ್ಲಿ ಎಸ್ದು ಬಂದೂ ಒಳ್ಳೇದಾಗುತ್ತೆ. ಗಾರ್ಬೇಜ್ ಕಲೆಕ್ಟರ್ಸು ಕೊಡೋದಲ್ಲದೆ ಆ ಗಾರ್ಬೇಜಲ್ಲಿ ಅವರೇ ಇಟ್ಟು ಬರೋದು ತುಂಬ ಈಸಿ ಅನಿಸುತ್ತೆ.
0: ಸೊ ಏನಂತ ಹೇಳಿದ್ರೆ ಸೆಗ್ರಿಗೇಟ್ ಮಾಡಿ ನಾವು ಅದನ್ನು ಕೊಡಬಹುದು ಅಂತ ಹೇಳಿದ್ರಿ. ಆದರೆ ಕೆಲವೊಬ್ರು ಏನು ಮಾಡ್ತಾರೆ, ಈಗ ನಾನು ಹೇಳಿದಾಗೆ ಎಲ್ಲೋ ತೊಗೊಂಡೋಗಿ ಹಾಕ್ಬಿಡ್ತಾರೆ ಅದನ್ನು, ಅದು ಮಣ್ಣಲ್ಲಿ ಕರಗೋದಿಲ್ಲ, ಏನೂ ಆಗೋದಿಲ್ಲ, ಸೊ ಅದೆಲ್ಲ ಇನ್ಫೆಕ್ಟೆಡ್ ಆಗುತ್ತೆ. ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ ಹೇಳಿ.
1: ಎಸಿಯೋದೇನಿಕ್ಕೆ ಅಂದ್ರೆ ನಾವು ಎಸಿಟೇಷನ್ ಪಟ್ಟರೆ ಮಾತ್ರ ನಾವು ಹೋಗಂಗೆ ಎಸಿತೀವಿ. ಸೊ ಎಸಿಟೇಷನ್ ಪಡಬಾರ್ದು, ಅದಿರೋದೇ ನಿಜ ಅಂದ್ಮೇಲೆ ನಾವೇನಕ್ಕೆ ಎಸಿಟೇಷನ್ ಪಡಬೇಕು, ಮುಜುಗರ ಪಡಬೇಕು? ಸೊ ಅದನ್ನ ಪ್ಲಾಸ್ಟಿಕ್ ಯೂಸ್ ಮಾಡಾದ್ಮೇಲೆ ಅದಕ್ಕೆ ಅಂತ ಸೆಪ್ರೇಟ್ ಆಗಿ ಎಲ್ಲಾನು ಒಟ್ಟಿಗೆ ಕಲೆಕ್ಟ್ ಮಾಡಿ ಒಂದು ಕವರಲ್ಲಿ, ಇಲ್ಲಾಂದ್ರೆ ಎಲ್ಲಾದರೂ ಒಂದ್ ಕಡೆ ಎಲ್ಲಾನು ಕಲೆಕ್ಟ್ ಮಾಡಿ ಇಟ್ಟರೆ ಒಳ್ಳೇದಾಗುತ್ತೆ.
0: ಓಕೆ, ಸೊ ಸಿರಿಯವ್ರ ಜೊತೆಗಿನ ಮಾತುಕತೆಯನ್ನ ಮುಂದುವರಿಸ್ತಾ ಸಾಗೋಣ. ಈ ಒಂದು ಹಾಡಿನ ನಂತರ ಯುವರತ್ನ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಎಸ್, ಪವರ್ ಆಫ್ ಯೂತ್. ಯೂತ್ಸೇ ಇವತ್ತೆಲ್ಲ ದೇಶವನ್ನ ಆಳ್ತಾ ಇರೋದು. ಸೊ ಯೂತ್ಸೇ ಇವತ್ತು ಸಾಧನೆಯನ್ನ ಮಾಡ್ತಾ ಇರೋದು. ಹಾಗಂತ ಹೇಳಿ ವಯಸ್ಸಾದವ್ರು ಸಾಧನೆ ಮಾಡ್ತಿಲ್ಲ ಅಂತ ಅಲ್ಲ, ಖಂಡಿತವಾಗ್ಲೂ ಅವ್ರವ್ರದೇ ಆದಂತಹ ಸಾಧನೆಗಳು ಇದ್ದೇ ಇದೆ. ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ನೋಡೋದಾದರೆ, ವಾಣಿಶ್ರೀ ಅವರು ಸಂದೇಶವನ್ನ ಕಳಿಸಿದ್ದಾರೆ ಧಾರವಾಡದಿಂದ. ಸಿರಿ ಅವರು ಮುಜುಗರವಿಲ್ಲದೆ ಸ್ಯಾನಿಟರಿ ಪ್ಯಾಡ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಅದೇ ನಮಗೆ ದೊಡ್ಡ ಹೆಮ್ಮೆ. ಮಾಹಿತಿ ತುಂಬ ಚೆನ್ನಾಗಿತ್ತು, ನಿಮ್ಮ ಇಂಟರ್ವ್ಯೂ ಚೆನ್ನಾಗಿದೆ. ಆ ಪುಟ್ಟ ಬಾಲಕಿಗೆ ನಮ್ದೊಂದು ಸಲಾಂ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಇಂದಿಗೂ ಕೆಲವರು ಮುಟ್ಟನ್ನ ತುಂಬಾನೇ ಹೀನಾಯವಾಗಿ ನೋಡ್ತಾರೆ, ಆದರೆ ಇದೆಲ್ಲವನ್ನ ಮೆಟ್ಟಿ ಆಕೆ ಏನೋ ಒಂದು ಸಾಧನೆಯನ್ನ ಮಾಡಿದಾಳಲ್ಲ, ಅವಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇದು ನನ್ನ ಅಭಿಪ್ರಾಯ, ಧನ್ಯವಾದ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಗೀತಾ ಜೋಶಿ ಅವರು ಕಲಬುರಗಿಯಿಂದ, ಮೊದಲನೇದಾಗಿ ಕಿರಿಯ ಸಂಶೋಧಕಿ ಸಿರಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇಷ್ಟ ಚಿಕ್ಕ ವಯಸ್ಸಿನಲ್ಲಿ ಅದ್ಭುತವಾದಂತಹ ಸಾಧನೆ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ತುಂಬಾ ಉಪಯುಕ್ತವಾದಂತಹ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಗಳ ಆವಿಷ್ಕಾರ ಮಾಡಿದ್ದು ಬಹಳ ಖುಷಿಯಾಯಿತು. ಸ್ಟುಡಿಯೋಗೆ ಅವರನ್ನ ಕರೆಸಿ ಇಂಚಿಟ್ಟು ಮಾಹಿತಿ ತಿಳಿಸಿದ ನಿಮಗೆ ಧನ್ಯವಾದಗಳು. ರೈನ್ಬೋಗೆ ಸಲಾಂ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ, ಮಾಹಿತಿ ಕೂಡ ಅದ್ಭುತವಾಗಿದೆ, ಸೂಪರ್ ಪ್ರೋಗ್ರಾಮ್ ಅಂತ ಹೇಳಿ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಸುಧಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಸಹನಾ ಅವರು ರಾಮಮೂರ್ತಿ ನಗರದಿಂದ, ಹಾಗೆಯೇ ಪದ್ಮಶ್ರೀ ಕುಟುಂಬದಿಂದ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಸುರೇಂದ್ರ ಕುಂದಾಪುರ ಅವರು ಕಾರ್ಯಕ್ರಮದಲ್ಲಿ ಒಳ್ಳೆಯ ವಿಚಾರದ ಬಗ್ಗೆ ಮಾತನಾಡಿದ್ರಿ, ಸಿರಿಗೆ ಒಳ್ಳೆಯದಾಗ್ಲಿ, ನಿಮಗೂ ಕೂಡ ಪ್ರತಿಯೊಬ್ಬ ಪುರುಷನೂ ಕೂಡ ಮಗನಾಗಿ ಗಂಡನಾಗಿ ತಂದೆಯಾಗಿ ಮಹಿಳೆಯ ಜೊತೆಯಲ್ಲಿ ಇರೋದ್ರಿಂದ ಪುರುಷರು ಕೂಡ ಇದ್ರ ಬಗ್ಗೆ ಮುಕ್ತವಾಗಿ ತಿಳಿದುಕೊಳ್ಳಬೇಕು, ಅವರು ಮುಕ್ತವಾಗಿ ಮಾತಾಡ್ತಿರೋದಕ್ಕೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಸೊ ನೋಡಿದ್ರಲ್ಲ ಸಿರಿ, ಸಾಕಷ್ಟು ಜನ ನಿಮ್ಮ ಸಾಧನೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ ಅವ್ರಿಗೆ?
1: ಅವರೆಲ್ಲರಿಗೂ ಹೃದಯ ಪೂರ್ವಕವಾದ ಧನ್ಯವಾದಗಳು. ಹೌದು, ನಿಮ್ಮ ಆರೈಕೆ ಎಲ್ಲ ಹಿಂಗೆ ಇರ್ಲಿ, ಎಲ್ಲರಿಗೂ ಥ್ಯಾಂಕ್ ಯು.
0: ಸೊ ಒಂದು ಥ್ಯಾಂಕ್ಸ್ ಹೇಳಿಬಿಟ್ರೆ ಸಾಕಾಗಲ್ಲ, ಅವ್ರು ಎಷ್ಟು ಜನ ಹೇಳ್ತಾ ಇದ್ದಾರೆ. ಹೌದು, ಥ್ಯಾಂಕ್ಸ್ ಹೇಳೋದು ಕೂಡ ಒಂದ್ ರೀತಿನಲ್ಲಿ ನಾವು ಹೋಗಿ ಎಲ್ಲರನ್ನು ಮೀಟ್ ಮಾಡಿ ಒಂದ್ ಬಹುಮಾನನೋ ಏನೋ ಒಂದ್ ಕೊಟ್ಟು ಹೇಳಕ್ಕಲ್ಲ, ಆದ್ರೆ ಧನ್ಯವಾದ ಅಂತ ಹೇಳೋದು ತುಂಬಾನೇ ದೊಡ್ಡ ಉಡುಗೊರೆ ನನ್ನ ಪ್ರಕಾರ. ಸೊ ಎಲ್ರಿಗೂ ನಾವು ಈಸಿಯಾಗಿ ಥ್ಯಾಂಕ್ ಯು ಹೇಳಕ್ಕಾಗಲ್ಲ, ಸಾರಿ ಹೇಳಕ್ಕಾಗಲ್ಲ. ಸೊ ನಿಮ್ಮ ಸಾಧನೆನ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ ಯು. ಹಾಗೆಯೇ ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀವು ಇಂಥ ಒಂದು ವಿಚಾರದ ಬಗ್ಗೆ ಮಾತಾಡೋದು, ಅಷ್ಟು ಮುಕ್ತವಾಗಿ ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಏನೋ ಒಂದು ಇನ್ವೆನ್ಷನ್ ಮಾಡಿದ್ದೀರಾ. ಸೊ ಇದೆಲ್ಲದ್ರ ಬಗ್ಗೆ ನನಗೂ ಕೂಡ ತುಂಬಾ ಹೆಮ್ಮೆ ಇದೆ, ನಾನು ಹೇಳ್ತೀನಿ. ಸೊ ಸಿರಿ ಅಂತ ಒಂದು ಹುಡುಗಿ, ಸೊ ನಾನು ಹೇಳೋದೇನಿಲ್ಲ, ಆಲ್ಮೋಸ್ಟ್

0: ಜಗತ್ತಲ್ಲಿ ಎಲ್ರಿಗೂ ನಿಮ್ ವಿಚಾರ ಗೊತ್ತಾಗಿದೆ, ಎಷ್ಟೊಂದು ಜನ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಎಷ್ಟೊಂದು ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ ಇದ್ರ ಬಗ್ಗೆ. ಸೊ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಋತುಸ್ರಾವದಲ್ಲಿ ಮಹಿಳೆಯರಿಗಿಂತ ಪುರುಷರಿಗೆ ಜಾಗೃತಿ ಜಾಸ್ತಿ ಮೂಡಿಸ್ಬೇಕಂತ ಹೇಳಿ ಯಾರೋ ಒಬ್ರು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಸೊ ಇದು ಪುರುಷರಿಗೂ ಕೂಡ ಅವಶ್ಯಕತೆ ಇದೆ ಜಾಗೃತಿ ಮೂಡಿಸೋದು ಅಂತ ಹೇಳಿ, ಏನ್ ಹೇಳ್ತೀರಾ ಇದ್ರ ಬಗ್ಗೆ?
1: ಖಂಡಿತವಾಗ್ಲೂ ಹೌದು, ಯಾಕೆಂದ್ರೆ ಗರ್ಲ್ಸ್ ಯಾವಾಗ ಆ ಪೀರಿಯಡ್ ಅಲ್ಲಿ ಇರ್ತಾರೆ, ಸ್ವಲ್ಪ ಜನ ಹುಡುಗರಿಗೂ ಅಂದ್ರೆ ಯಾರಿಗೆ ಅಷ್ಟೊಂದು ಗೊತ್ತಿರಲ್ಲ ಅದ್ರ ಬಗ್ಗೆ, ಏನೋ ಗೊತ್ತಿಲ್ಲದೇನೆ ಏನಾದರೂ ಮಾತಾಡ್ಬೋದು, ಅದು ಅವ್ರಿಗೆ ನೋವು ಆಗ್ಬೋದು ಹುಡುಗಿರಿಗೆ. ಸೊ ಆ ನೋವನ್ನ ತಡೆ ಹಿಡಿಯಕ್ಕೆ ಮೊದಲೇ ಹುಡುಗರಿಗೆಲ್ಲರಿಗೂ ಹೇಳೋದು, ಆಮೇಲೆ ಅದು ಹೆಂಗಾಗುತ್ತೆ, ಹೆಂಗಿರುತ್ತೆ ಪ್ರೊಸೆಸ್ಸು, ಆ ಟೈಮ್ ಆಫ್ ಪೀರಿಯಡಲ್ಲಿ ನಮ್ಗೆ ಹೆಂಗೆ ಪೇಯ್ನ್ ಆಗುತ್ತೆ, ಅದನ್ನೆಲ್ಲ ಹುಡುಗರಿಗೆ ಹೇಳಿದ್ರೆ ಅದು ತುಂಬ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಆಮೇಲೆ ಅವ್ರ ಮನೇಲೂ ತುಂಬ ಅಕ್ಕ ತಂಗಿ ಅಮ್ಮ ಎಲ್ಲರೂ ಇರ್ತಾರೆ, ಅವ್ರಿಗೂ ತುಂಬ ಸಹಾಯ ಆಗುತ್ತದು.
0: ಓಕೆ, ಸೊ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ವಿಷಯ ಸ್ಪಾರ್ಕಿಗೆ ಹೋಗಿದ್ದು ಹೇಗೆ, ಸೊ ಇದಕ್ಕೆ ಸೆಲೆಕ್ಟ್ ಆಗಿದ್ದು ಹೇಗೆ, ಆ ಪ್ರೊಸೆಸ್ ಹೇಗೆ ನಡೀತು ಅಂತ ಹೇಳಿ.
1: ಸೆಲೆಕ್ಟ್ ಅಂದರೆ ಸ್ಪಾರ್ಕಿಂದ ಅಂದರೆ ನಮ್ಮ ಸ್ಕೂಲ್ ಚೇರ್ಮನ್ ಸರ್ ಬಂದು ಸೈಂಟಿಸ್ಟು ಕೆ ಹರೀಶ್ ಸರ್ ಅಂತ. ಸೊ ನಮ್ಮ ಸ್ಕೂಲ್ಗೆ ತುಂಬ ಸೈನ್ಸ್ ರಿಲೇಟೆಡ್ ಕಾಂಪಿಟೇಷನ್ಸ್ ತುಂಬ ಬರ್ತಿರುತ್ತೆ. ಸೊ ಸ್ಪಾರ್ಕ್ ಅಂತ ನಮ್ಗೆ ಇನ್ವಿಟೇಷನ್ ಬಂದಾಗ ಫಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ನಾವು ಇಮೇಲ್ ಮಾಡಿದ್ವಿ, ಅಂದರೆ ಏನು ಮಾಡೆಲ್ ಬಗ್ಗೆ ಟೈಪ್ ಮಾಡಿ ಕಳಿಸಿದ್ವಿ ಅವ್ರಿಗೆ. ಸೊ ಅದು ಫಸ್ಟ್ ಪ್ರೊಸೀಜರ್ ಆಗಿತ್ತು. ಸೊ ಅಲ್ಲಿ ಸ್ವಲ್ಪ ಯಾವುದು ಚೆನ್ನಾಗಿತ್ತು ಅದನ್ನ ಸೆಲೆಕ್ಟ್ ಮಾಡಿ ಅವರು ಸೆಕೆಂಡ್ ಸ್ಟೆಪ್ಗೆ ಹೋದ್ರು. ಸೆಕೆಂಡ್ ಸ್ಟೆಪ್ ಬಂದು ಆ ವರ್ಕಿಂಗ್ ಮಾಡೆಲ್ನ ನಾವು ತೋರಿಸಿ ಡೆಮೋ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡಿ ಅವರು ಕಳಿಸ್ಬೇಕಿರ್ತಿತ್ತು. ಸೊ ಅದನ್ನು ಮಾಡಿ ನಮ್ಮ ಕ್ಲಾಸಿಂದ ನಾವು 3 ಮೆಂಬರ್ಸ್ ಆ್ಯಕ್ಚುಲಿ ಸೆಲೆಕ್ಟ್ ಆಗಿದ್ದಿದ್ದು, ಅಂದರೆ ಅವ್ರವ್ರದ್ದು ಒಂದೊಂದು ಟಾಪಿಕ್ ಇತ್ತು, ಅವ್ರವ್ರ ಪ್ರಾಜೆಕ್ಟು. ಸೊ ನನ್ನ ಪ್ರಾಜೆಕ್ಟ್ ಬಂದಿದ್ದು ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ವಿಡಿಯೋ. ವಿಡಿಯೋ ಆದಮೇಲೆ ಆ ವಿಡಿಯೋಲಿ ಯಾರು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು, ಯಾರು ಯಾವ ಮಾಡೆಲ್ ಅವ್ರಿಗೆ ಇಷ್ಟ ಆಯಿತು, ಸೊ ಅದನ್ನ ಮತ್ತೆ ಅವರು ಸೆಗ್ರಿಗೇಷನ್ ಮಾಡಿ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನ ಫೈನಲ್ ರೌಂಡ್ಗೆ ಸೆಲೆಕ್ಟ್ ಮಾಡಿದ್ರು. ಸೊ ಫೈನಲ್ ರೌಂಡ್ ಬಂದು ನಮಗೆ ಯುನೈಟೆಡ್ ಮಿಷನ್ ಗ್ರೌಂಡ್ ಬೆಂಗಳೂರಲ್ಲೇ ಸ್ಪಾರ್ಕ್ 10-19 ಅಂತ ಕಾಂಪಿಟೇಷನ್ ಇತ್ತು. ಸೊ ಅಲ್ಲಿ ತುಂಬ ಜನ ತುಂಬ ಸ್ಕೂಲ್ ಬಂದಿತ್ತು, ಆ್ಯಂಡ್ ಇಟ್ ವಾಸ್ ಅ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್. ತುಂಬ ಸ್ಟೇಟ್ ಅವ್ರು ಬಂದಿದ್ರು, ಹತ್ತತ್ರ ಲೈಕ್ 40-50 ಸ್ಟೂಡೆಂಟ್ಸ್ ಇದ್ರು. 40-50 ಸ್ಟೂಡೆಂಟ್ಸ್ ಅವ್ರವ್ರ ವರ್ಕಿಂಗ್ ಮಾಡೆಲ್ಸ್ ಇತ್ತು, ಎಲ್ಲರೂ ತಂದು ಅಲ್ಲಿ ಪ್ರೆಸೆಂಟ್ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಿರ್ತಿತ್ತು.
0: ಓಕೆ, ಈಗ ಸ್ಪಾರ್ಕ್ ನೀವು ಅದನ್ನ ಪ್ರಾಜೆಕ್ಟ್ನ ನಾವು ಅಪ್ಲೋಡ್ ಮಾಡಿದ್ವಿ ಮೇಲ್ ಮಾಡಿದ್ವಿ ಅಂತ ಹೇಳಿದ್ರಿ. ಸೊ ಇದು ಪ್ರತಿ ವರ್ಷ ನಡೆಯುವಂತಹ ಕಾರ್ಯಕ್ರಮನ ಸ್ಪಾರ್ಕ್ ಅನ್ನೋವಂಥದ್ದು. ಈಗ ಎಷ್ಟೊಂದು ಜನಕ್ಕೆ ಬೇರೆ ಬೇರೆ ಏನೇನೋ ಮಕ್ಕಳು ಏನೇನೋ ಇನ್ವೆಂಟ್ ಮಾಡಿರ್ತಾರೆ, ಸೊ ಆದರೆ ಅದನ್ನ ಒಂದು ತೋರಿಸೋಕೆ ಅಥವಾ ಒಂದು ಪ್ರದರ್ಶನ ಮಾಡೋದಕ್ಕೆ ಅವ್ರಿಗೊಂದು ಸೂಕ್ತವಾದಂತಹ ವೇದಿಕೆ ಬೇಕಾಗಿರುತ್ತೆ. ಸೊ ಇದಕ್ಕೆ ಅದರಲ್ಲಿ ಆಪರ್ಚುನಿಟಿ ನಾವು ಹೇಗೆ ಪಡ್ಕೋಬಹುದು ಅಂತ ಹೇಳಿ.
1: ಸ್ಪಾರ್ಕ್ ಆಕ್ಚುಲಿ ನನಗೂ ಅದು ಎವ್ರಿ ಇಯರ್ ನಡೆಯುತ್ತಾ ಅಂತ ಡೆಫಿನೆಟ್ಲಿ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನಮ್ಮ ಸ್ಕೂಲಿಗೆ ಇನ್ವಿಟೇಷನ್ ಬಂದಿದ್ದು ಫಸ್ಟ್ ಟೈಮು, ಅದು ಲಾಸ್ಟ್ ಇಯರೇ. ಸೊ ಡೆಫಿನೆಟ್ ಕರೆಕ್ಟಾಗಿ ಗೊತ್ತಿಲ್ಲ, ರಿಸರ್ಚ್ ಮಾಡಿದ್ರೆ ಸಿಗ್ಬೋದು, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ.
0: ಯುವಿಕಾ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ವಿ ಇಸ್ರೋಯಿಂದ. ಸೊ ಏನದು ಯುವಿಕಾ ಪ್ರೋಗ್ರಾಮ್ ಅಂತ ಹೇಳಿದ್ರೆ,
1: ಯುವಿಕಾ ಪ್ರೋಗ್ರಾಮ್ ಅನ್ನೋದು ಲೈಕ್ 1 week ಆರ್ 15 days 50 ಸ್ಟೂಡೆಂಟ್ಸ್ನ ಇಸ್ರೋಲಿ 9 centers ಇದೆ, ಮೇನ್ ಸೆಂಟರ್ಸ್ ಒಂದೊಂದು ಸೆಂಟರಲ್ಲೂ 3 states ಆ್ಯಂಡ್ 1 union territory ಸ್ಟೂಡೆಂಟ್ಸ್, ಅದು ಅಪ್ಲಿಕೇಶನ್ನ ಸ್ಟೂಡೆಂಟ್ಸ್ 9th passed out ಸ್ಟೂಡೆಂಟ್ಸು ಅದನ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಅಲ್ಲಿ ಕ್ವಿಜ್ ಇರುತ್ತೆ, ಆ್ಯಂಡ್ ನಮ್ಮ 8th mask card ಕೇಳ್ತಾರೆ ಅದ್ರ ಬಗ್ಗೆ. ಆಮೇಲೆ ನಮ್ಮದು ರಿಲೇಟೆಡ್ ಕಾಂಪಿಟೇಷನ್ದು ಸರ್ಟಿಫಿಕೇಟ್ಸ್ ಅದನ್ನೆಲ್ಲ ಕೇಳ್ತಾರೆ. ಇದೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಓನ್ಲಿ ತುಂಬ ಅಷ್ಟು ಜನದಲ್ಲಿ ತುಂಬ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ತುಂಬ ಅಪ್ಲಿಕೇಶನ್ ಹಾಕಿರ್ತಾರೆ, ಅದರಲ್ಲಿ ಓನ್ಲಿ 50 ಸ್ಟೂಡೆಂಟ್ಸ್ ಮಾತ್ರ ಸೆಲೆಕ್ಟ್ ಆಗೋದು.
0: ಸೊ ಓಕೆ, ಎಲ್ಲ ಪ್ರೋಸೆಸ್ ಆಯಿತು, ಸೆಲೆಕ್ಟ್ ಆದ್ರಿ. ಸೊ ನಿಮಗೆ ಒಂದು ಮೇಲೋ ಫೋನ್ ಕಾಲೋ ಏನೋ ಬಂದಿರುತ್ತೆ, ಆ ಮೂಮೆಂಟ್ ಹೆಂಗೆ ಅನ್ನಿಸ್ತು ಸೆಲೆಕ್ಟ್ ಆಗಿದ್ದಕ್ಕೆ?
1: ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತ, ಯಾಕೆಂದರೆ ತುಂಬ ಜನ ಮಾಡಿರ್ತಾರೆ, ಆಲ್ ಓವರ್ ಇಂಡಿಯಾ ಇತ್ತು ಅದೂ. ಸೊ ನಾನು ಆಗ್ತೀನೋ ಆಗಲ್ವೋ ಅದರಲ್ಲಿದ್ದೆ, ಬಟ್ ಅವತ್ತು ಆ್ಯಕ್ಚುಲಿ ನಾನು ಬಿಡ್ದಿಂದ ಮೈಸೂರಿಗೆ ಹೋಗ್ತಿದ್ದೆ. ಮೈಸೂರಲ್ಲಿ ವೈಲ್ ಟ್ರಾವೆಲಿಂಗ್ ನಂಗೆ ಇಮೇಲ್ ಬಂತು ದಟ್ ಐ ಗಾಟ್ ಸೆಲೆಕ್ಟೆಡ್ ಅಂತ. ದಟ್ ಟೈಮ್ ವಾಸ್ ಸೋ ಪ್ರಿಶಿಯಸ್ ಫಾರ್ ಮೀ.
0: ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಕಷ್ಟ ಆಗುತ್ತೆ. ಓಕೆ, ಕೊನೆಯದಾಗಿ ಒಂದು 4 rapid fire ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ

0: ಸೈನ್ಸ್ ಅಂತ ಹೇಳಿದ್ರೆ ಎಲ್ಲಾ ಮಕ್ಕಳಿಗೂ ಟಫ್ ಅಂತ ಅನ್ಸುತ್ತೆ. ಸೊ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಆ ತರ?
1: ಇಲ್ಲ, ಯಾವತ್ತು ಸೈನ್ಸ್ ಟಫ್ ಅಂತ ಅನ್ಸಿಲ್ಲ. ಯಾಕೆಂದ್ರೆ ಸೈನ್ಸ್ ಅಂದ್ರೆ ನಮ್ ಸುತ್ತಮುತ್ತ ಏನ್ ನಡೀತಿದೆ ಅದೇ ಸೈನ್ಸ್. ಸೊ ಅದೇನಕ್ ನಡೀತಿದೆ, ಯಾಕೆ ನಡೀತಿದೆ ಅಂತ ಕಂಡಿಡಿತಾ ಹೋದ್ರೇನೆ ನಮ್ಗೆ ಸೈನ್ಸ್ ಈಸಿ ಅನ್ಸುತ್ತೆ. ಸೊ ಯಾವತ್ತು ಅದು ಕಷ್ಟ ಆಗಲ್ಲ.
0: ಓಕೆ, ರಾಪಿಡ್ ಫೈರ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಫೇವ್ರೇಟ್ ಸೈಂಟಿಸ್ಟ್?
1: ಡಾಕ್ಟರ್ APJ ಅಬ್ದುಲ್ ಕಲಾಂ.
0: ಫೇವ್ರೇಟ್ ಸಬ್ಜೆಕ್ಟ್?
1: ಸೈನ್ಸ್.
0: ಓಕೆ, ಸ್ಪೇಸ್ ಆರ್ ಓಷನ್?
1: ಸ್ಪೇಸ್.
0: ಓಕೆ, ಮೂನ್ ಆರ್ ಮಾರ್ಸ್?
1: ಮಾರ್ಸ್.
0: ಮಾರ್ಸ್ ಯಾಕೆ? ಮಾರ್ಸ್
1: ಮೂನ್ ಅಲ್ಲಿ ತುಂಬಾ ಆಲ್ರೆಡಿ ಕಂಡಿಡಿದಿದ್ದಾರೆ. ಸೊ ಮಾರ್ಸ್ ಮೇಲೆ ಇನ್ನೂ ಕಂಡಿಡಿದಿಲ್ಲ, ಸೊ ಕಂಡಿಡಿಬೇಕು.
0: ಸೊ ಟೆಲಿಸ್ಕೋಪ್ ಆರ್ ಮೈಕ್ರೋಸ್ಕೋಪ್?
1: ಟೆಲಿಸ್ಕೋಪ್.
0: ಓಕೆ, ಮಾರ್ನಿಂಗ್ ಸ್ಟಡಿ ಆರ್ ನೈಟ್ ಸ್ಟಡಿ?
1: ಮಾರ್ನಿಂಗ್ ಸ್ಟಡಿ.
0: ಓಕೆ, ಒಂದ್ ವರ್ಡ್ ಅಲ್ಲಿ ನಿಮ್ ಫ್ಯೂಚರ್ ಮಾಡೋದಾದ್ರೆ ಏನ್ ಹೇಳ್ತೀರಾ?
1: ನಾವಿನ್
0: ಫೇವ್ರೇಟ್ ಇಂಡಿಯನ್ ವುಮೆನ್ ಸೈಂಟಿಸ್ಟ್?
1: ಡಾಕ್ಟರ್ ತೇಸಿ ಥಾಮಸ್.
0: ಓಕೆ, ಒನ್ ಬುಕ್ ಫಾರ್ ಎವ್ರಿ ಸ್ಟೂಡೆಂಟ್ ಫಾರ್ ಮಸ್ಟ್ ರೀಡ್ ಬುಕ್?
1: ವಿಂಗ್ಸ್ ಆಫ್ ಫೈರ್.
0: ವಿಂಗ್ಸ್ ಆಫ್ ಫೈರ್, APJ ಅಬ್ದುಲ್ ಕಲಾಂ ಅವರು.
1: ಹೌದು.
0: ಓಕೆ, ಸೊ ನಿಮ್ಮ ಸಾಧನೆ ಬಗ್ಗೆ ಮಾತಾಡಿದ್ದು ನಮ್ಗಂತೂ ಬಹಳನೇ ಖುಷಿ ಆಯಿತು. ಸೊ ಇಷ್ಟೆಲ್ಲ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ದೊಡ್ಡದಾದಂತಹ ಸಾಧನೆ ಮಾಡಿದ್ದೀರಾ, ನಿಮ್ಮ ಸಾಧನೆ ಹೀಗೆ ಮುಂದುವರಿತಾ ಸಾಗಲಿ. ಸೊ ಫ್ಯೂಚರಲ್ಲಿ ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ?
1: ಸೈಂಟಿಸ್ಟ್ ಆರ್ ಅ ಡಾಕ್ಟರ್?
0: ಓಕೆ, ಸೊ ಏನಾದರೂ ಆಗಿ ಖಂಡಿತವಾಗ್ಲೂ ನಿಮ್ಮ ಸಾಧನೆ, ನಿಮ್ಮ ಯಶಸ್ಸಿಗೆ ನಮ್ಮ ಸ್ಫೂರ್ತಿ, ನಮ್ಮ ಬೆಂಬಲ ಅಂತೂ ಇದ್ದೇ ಇರುತ್ತೆ. ಸೊ ನಿಮ್ಮ ಪೇರೆಂಟ್ಸ್ಗೂ ಕೂಡ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಕೊನೆಯದಾಗಿ ಏನು ಹೇಳ್ತೀರಾ?
1: ಕೊನೆಯದಾಗಿ ಆ ಗ್ರೇಟ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಆಕಾಶವಾಣಿ ಟೀಮ್ಗೆ ಆ್ಯಂಡ್ ಇಸ್ರೋ ಯುವಿಕಾ ಟೀಮ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲಿ 15 ಡೇಸ್ ನಾನು ಎಲ್ಲಿದ್ದೆ, ಏನಿದ್ದೆ, ನಮ್ಮ ಮನೆಗಿಂತನೂ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ. ಆ್ಯಂಡ್ ಸೈನ್ಸ್ ಬಗ್ಗೆ ರಿಲೇಟೆಡ್ ಆ್ಯಂಡ್ಸ್ ಆನ್ ಆ್ಯಕ್ಟಿವಿಟಿನೂ ಹೇಳ್ಕೊಟ್ರು. ಇದಕ್ಕೆಲ್ಲ ನನಗೆ ಇನ್ಸ್ಪೈರ್ ಮಾಡಿದ್ದು ನನ್ನ ಪೇರೆಂಟ್ಸ್, ನನ್ನ ಗಾರ್ಡಿಯನ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ, ಆ್ಯಂಡ್ ಮೇಯ್ನ್ಲಿ ಇಂಪಾರ್ಟೆಂಟ್ ಮೈ ಟೀಚರ್ಸ್. ನಮ್ಮ ಸ್ಕೂಲ್ ಚೇರ್ಮನ್ ಸರ್ KE ಹರೀಶ್ ಸರು, ಮತ್ತು ನಮ್ಮ ಪ್ರಿನ್ಸಿಪಲ್ ಮ್ಯಾಮು, ಆಮೇಲೆ ನಮ್ಮ ಕ್ಲಾಸ್ ಟೀಚರ್ ಆ್ಯಂಡ್ ನನ್ನ ಸಬ್ಜೆಕ್ಟ್ ಟೀಚರ್ಸು, ಆ್ಯಂಡ್ ಇಂಪಾರ್ಟೆಂಟ್ಲಿ ನನ್ನ ಟೀಚರಿಂದ ನನಗೆ ಫ್ಯಾಮಿಲಿ ಫ್ರೆಂಡ್ ಥರ ಆಗಿದ್ದರು, ಮೇಘನಾ ಮ್ಯಾಮು. ಅವರು ಎಲ್ಲ ತುಂಬ ನನಗೆ ಗೈಡ್ ಮಾಡಿ ನನಗೆ ಈ ಜಾಗದಲ್ಲಿ ಹೆಂಗೆ ನಿಂತಿದ್ದೀನಿ ಅದಕ್ಕೆಲ್ಲ ಇಂಪಾರ್ಟೆಂಟೇ ಅವರು. ಸೊ ನನ್ನ ಟೀಚರ್ಸ್ಗೆ ನಾನು ಮೇಯ್ನ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಆ್ಯಂಡ್ ಮೇಯ್ನ್ಲಿ ಶ್ರುತಿ ಮ್ಯಾಮ್ ಅಂತ, ಅವರಿಂದಲೇ ನನಗೆ ಎಲ್ಲ ಕಾಂಪಿಟೇಷನ್ಸ್ ಆ್ಯಂಡ್ ಇದು ಯುವಿಕಾ ಅದೆಲ್ಲ ನನಗೆ ಹಿಂಗಿದೆ ಅಂತ ಹೇಳ್ಕೊಟ್ಟಿದೆ ನಮ್ಮ ಮ್ಯಾಮು. ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಥ್ಯಾಂಕ್ಸ್ ಹೇಳಕ್ಕೆ ಬಿಡುತ್ತೆ.
0: ಓಕೆ, ಥ್ಯಾಂಕ್ ಯು ಸಿರಿ, ನಮ್ಮ ಜೊತೆ ಇಷ್ಟೊತ್ತು ಇದ್ರಿ, ನಿಮ್ಮ ಸಾಧನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಸೊ ಇದೇ ರೀತಿ ನಿಮ್ಮ ಸಾಧನೆ ಹೀಗೆ ಮುಂದುವರಿತಾ ಸಾಗಲಿ. ಸೊ ಮತ್ತೊಮ್ಮೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮ್ಯಾಮ್.
0: ಓಕೆ, ಕೇಳಿದ್ರಲ್ಲ ಶ್ರೋತೃಗಳೇ, ಇಷ್ಟೊತ್ತು ಸಿರಿಯವರ ಜೊತೆಗಿನ ಸಂದರ್ಶನವನ್ನ ಕೇಳಿದ್ರಿ. ಸೊ ಸಾಕಷ್ಟು ಮಾಹಿತಿ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ರಿ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಯೂತ್ ಬ್ಯಾಂಗ್ಳೂರ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ RJ ಗೆಳತಿ ಹರ್ಷಿತಾ. ಟ್ಯೂನ್ ಮಾಡಿ ಕೇಳ್ತಾನೆ ಇರಿ ದ FM ರೈನ್ಬೋ, ಕನ್ನಡ ಗಮನ ಬಿಲ್ಲು.

0: ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯ ಆತ್ಮೀಯ ನಮಸ್ಕಾರಗಳು. ಸಮಯ ಈಗ 5:35.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703111. ನಮ್ಮ ಮೇಲ್ ಐಡಿ vijaypuraakashavani@gmail.com.
0: ಕೇಳುಗ್ರಿ, ಈಗ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ. ವೈ2ಕೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಚಿತ್ರಾ.

ಬಯಕೆ ಚಿಗುರನ್ನ ಚಿಗುಟಿ ಹೊರಗೆಳೆದು ಪ್ರೀತಿ ಬಯಸುವರ ಎಳೆದು ಹೊರಗೊಗೆದು ನಗುತ್ತಾನಲಿವ ಜನರ ನಡುವೆ ಹೇಗೆ ನಾನು ಬದುಕಿ ಬಾಳಲರಿಗೆ ಧಗ ಧಗನೆ ದಡ ದಡನೆ ಸಿಡಿ ಸಿಡಿದು ಸರ

ಕ೿ಳುಗ್ರೆ, ಯಾವ ನೀವೆಲ್ಲ ಚಿತ್ರದ ಗೀತೆನ ಇದುವರೆಗೆ ಕೇಳಿದ್ರಿ? ಇದಕ್ಕಿಂತ ಮುಂಚೆ ಯುವರಾಜ್, ಸ್ವೀಟಿ, ತಾರಕ್ ಹಾಗೂ ದಿಸೂಳ್ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಈಗ ಮುಂದಿನ ಗೀತೆ ಯಶವಂತ್ ಚಿತ್ರದ್ದು.

0: ಯೋಗಿ ಚಿತ್ರದ ಗೀತೆಯನ್ನು ಇದುವರೆಗೆ ಮೊಹಮ್ಮದ್ ಅಸ್ಲಂ, ಚೈತ್ರ ಹಾಗೂ ಭವ್ಯ ಇವರ ಸ್ವರದಲ್ಲಿ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಯಕ್ಷ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಕೈಲಾಶ್ ಖೇರ್ ಮತ್ತು ಸಿಂಚನಾ ದೀಕ್ಷಿತ್.
1: ಕಮೆಲ್ಮಾ ಆಯ್ಮೆ ಕಮ

ಕೆಲವರು ಇದುವರೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಮಯ ಈಗ 6:25. ಇನ್ನು ಮುಂದೆ ಕಾರ್ಯಕ್ರಮಗಳ ವಿವರಣೆ. ಮೊದಲಿಗೆ 6:10 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಪ್ರಸಾರವಾಗಲಿದೆ. 6:51 ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಬಿತ್ತನೆಯಲ್ಲಿ ಸುಧಾರಿತ ತಳಿಗಳ ಆಯ್ಕೆ, ಈ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದ ಸಜ್ಜೆ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಂಗಾರಮ್ಮ ಒಡೆಯರ್ ಅವರಿಂದ ಮಾಹಿತಿ ಇದೆ. ಸಂಜೆ 7:45 ಚಿತ್ರಗೀತೆಗಳ ಕಾರ್ಯಕ್ರಮ, ರಾತ್ರಿ 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುತ್ತವೆ. 9:15 ರಾತ್ರಿ ಮಧುರಾ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳ ಕಾರ್ಯಕ್ರಮವಿದೆ. 9:30 ಜನಪದ ವೈವಿಧ್ಯ ಕಾರ್ಯಕ್ರಮ, ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. ನಂತರ ರಾತ್ರಿ 10:00 ವನಿತಾ ವಿಹಾರದಲ್ಲಿ ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯವಿದೆ. ಸಂದರ್ಶಕರು ಆಶಾ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.

ಇನ್ನು ನಾಳಿನ ಕಾರ್ಯಕ್ರಮಗಳು, ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸಾರವಾಗಲಿದೆ. ರೈತರಿಗೆ ಸಲಹೆಗಳನ್ನು 6:35 ಆಲಿಸುವಿರಿ. 6:40 ಜನಪದ ಸಂಗೀತ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 7:15 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ ಕಾರ್ಯಕ್ರಮ. ಚಿತ್ರಗೀತೆಗಳನ್ನು ನಾಳೆ ಬೆಳಗ್ಗೆ 7:45, 8:30 ಹಾಗೂ ಬೆಳಗ್ಗೆ 9:30 ಆಲಿಸುವಿರಿ. ನಾಳೆ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಬಿತ್ತರಗೊಳ್ಳುವುದು.

ನಾಳೆ ಮಧ್ಯಾಹ್ನ 12 ಗಂಟೆಗೆ ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಇದೆ. ಪ್ರಸ್ತುತಿ ಕೀರ್ತನಾ ಬಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತಂತೆ ಮನೋವೈದ್ಯ ಡಾಕ್ಟರ್ ಕೆ ಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಾಳೆ ಸಂಜೆ 5 ಗಂಟೆಗೆ ನಮ್ಮಲ್ಲಿದ್ದ ಚಿತ್ರಗೀತೆಗಳ ಕಾರ್ಯಕ್ರಮ, 5:30 ಮಹಿಳಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಡಾಕ್ಟರ್ ಲಕ್ಷ್ಮೀ ಬಳದಾಲ್ ಹಾಗೂ ಅನ್ನಪೂರ್ಣ ಚಲಕೇರಿ ಅವರು ಭಾಗವಹಿಸಿ ಮಾಹಿತಿ ನೀಡುತ್ತಾರೆ. 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ. ಕೇಳುವರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ, ರಾತ್ರಿ ಹಾಗೂ ನಾಳೆ ಬಿತ್ತಲುಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಸರ್ವೇಶ, ಏ ಸರ್ವೇಶ, ಏನ್ ಮಾಡಕತ್ತೀವ?
2: ಏ ಹೇಳೋ ಸತೀಶ ಬಾಬಾ, ಏನ್ ಹಿಂಗ್ ಬಂದಿಲ್ಲ?
1: ಏನಿಲ್ಲಪ್ಪ, ಜೀವ ನೆನಸ್ತ. ಮತ್ ಏನ್ ಇಬ್ರು ಕೂಡಿ ಎಲ್ಲ ಆಡಿ ಬೆಳೆದೇವಿ, ಮತ್ ಜೀವ ನೆನಸನ ಅದು. ಅದಕ್ಕ ಮತ್ ಬಂದೆ, ಏನ್ ಮಾಡಕತ್ತಾನ? ಏನ್ ಮತ್ತ ಒಂದಿಷ್ಟು ಹಂಚ್ಕೊಳ್ಳೋದು ಅವು ಇವು ಇರ್ತಾವ.
2: ಏ ಬಾರೋ ಸತೀಶ ಬಾಬಾ, ಒಳಗ ಬಾ, ಚಾ ಮಾಡಿಸ್ತೀನಂತ.
1: ಇವತ್ತ ಜುಲೈನ 6, ಏನಿದು ಗೊತ್ತಾಗ್ಲಿಲ್ಲ. ಸ್ವಲ್ಪ ಏನ್ ಗ್ರಾಮ ಪಂಚಾಯತಿ ಒಳಗೆಲ್ಲ ಡೆಕೋರೇಷನ್ ಅದು ಮಾಡಿ ಬಹಳ ಇದನ್ ಮಾಡಿದ್ರು. ಏನ್ ಇವತ್ತ ನಿನಗೇನ್ರ ಸ್ವಲ್ಪ ತಿಳ್ಕೊಂಡೇನೆ ಇದ್ರ ಬಗ್ಗೆ?
2: ಇವತ್ತು ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನ ಗೊತ್ತಿಲ್ಲ ನಿನಗ? ಜುಲೈ 6?
1: ಹೌದನ? ಇಲ್ಲೋ ಮರ ಗೊತ್ತಿಲ್ಲ ನಂಗೆ. ಅದಕ್ಕೆ ನಾ ಇವತ್ತು 1st August ಅಲ್ಲ, 26 January ಅಲ್ಲ, ಡೆಕೋರೇಷನ್ ಮಾಡಿ ಎಲ್ಲ ನೀರು ಹೊಡೆದು ಸ್ವಚ್ಛ ಮಾಡಿ ರಂಗೋಲಿ ಗಿಂಗೋಲಿ ಹಾಕಿ ಜೋರ್ದಾರ್ ಮಾಡ್ಯಾರ.
2: ಇದೇನೈತಿಲ್ಲ, ಪ್ರತಿ ವರ್ಷ ಜುಲೈ 6 ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನ ಅಂತೇಳಿ ಜಾಗತಿಕವಾಗಿ ಆಚರಣೆ ಮಾಡಲಾಗತೈತಿ ನೋಡಿದ.
1: ಹೌದಾ? ಇದು ಯಾವಾಗ ಜಾರಿಗೆ ಬಂದೈತಿ ಏನ್ ಗೊತ್ತನ?
2: ವಿಶ್ವಸಂಸ್ಥೆಯ ಮಹಾಸಭೆ ಏನೈತಿಲ್ಲ, ನಮ್ದು ವಿಶ್ವಸಂಸ್ಥೆ ಐತಿಲ್ಲ, ಅಲ್ಲಿ ಮಹಾಸಭೆಯನ್ನ ಮಾಡಿ 2024 ಈ ದಿನವನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ರೆ. ಇದನ್ನ ಗ್ರಾಮೀಣ ಸಮುದಾಯಗಳನ್ನ ಸಬಲೀಕರಿಸುವುದು, ಆಹಾರ ಭದ್ರತೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶ ಆಗೈತಿ ನೋಡ. 2024 ಇದನ್ನು ಘೋಷಣೆ ಮಾಡಿದ್ರ 2025 ಈ ದಿನವನ್ನು ಅಧಿಕೃತವಾಗಿ ಆಚರಣೆ ಮಾಡ್ಬೇಕಂತೇಳಿ ಜಾರಿ ಮಾಡ್ಕೊಂಡ್ರೆ. ಇದನ್ನ
1: ಅಂದ್ರೆ ಈಗ ಕಡ್ಡಾಯವಾಗಿ ಗ್ರಾಮ ಪಂಚಾಯತಿಯಲ್ಲಿ ಈ ದಿನವನ್ನು ಆಚರಣೆ ಮಾಡ್ಲೇಬೇಕಂದಂಗಾಯ್ತು.
2: ಗ್ರಾಮ ಪಂಚಾಯತಿಯಲ್ಲಿ ಆಯ್ತು, ನಮ್ ಗ್ರಾಮದ ಎಲ್ಲಾ ಗ್ರಾಮಗಳಲ್ಲಿ ಇದನ್ನ ಆಚರಣೆ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಆಗೈತೆ ನೋಡಿದ್ರದ. ಅಂದ್ರೆ 2024 ಆಯ್ತಂದ್ರೆ 2025 ಇದು ಮೊದಲನೇ ವರ್ಷದ ಬರ್ತಡೇ ಆದಂಗಾಯ್ತ. ಇದು 2026 ಅಂದ್ರೆ 2ನೇ ವರ್ಷದಲ್ಲನ?
1: ಹೌದೌದು, ಮತ್ತೆ 2ನೇ ವರ್ಷದ ಬಿಡುದು ಚಲೋ ಆಯ್ತದ.
2: ಇದ್ರ ಮುಖ್ಯ ಉದ್ದೇಶ ಏನದ ಬಗ್ಗೆ ಏನ್ರಿ ಗೊತ್ತೈತೆ ನಿನಗ?
1: ಇಲ್ಲಪ್ಪ.
2: ಇದ್ರ ಮುಖ್ಯ ಉದ್ದೇಶ ಹಳ್ಳಿಗಳಲ್ಲಿ ಸಿಗುವಂತ ಈ ಮೂಲಭೂತ ಸೌಕರ್ಯಗಳಿರ್ತಾವ, ಆಹಾರ ಭದ್ರತೆ ಆಯ್ತು, ಮತ್ತ ರಸ್ತೆಗಳ ನಿರ್ಮಾಣ ಆಯ್ತು, ನಮ್ಮ ಜನರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳ ಇರ್ತಾವಲ್ಲ, ಈ ಬೀದಿ ದೀಪಗಳು, ಮತ್ತ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಇವೆಲ್ಲವನ್ನ ಒಂದು ಅಭಿವೃದ್ಧಿ ಮಟ್ಟವಾಗಿ ಇದನ್ನ ನಿರ್ವಹಣೆ ಮಾಡುವಂತ ಉದ್ದೇಶ ಇದ್ರದಾಗೈತಿ ನೋಡು.
1: ಮತ್ತ ಈಗ ಇದ್ರಿಂದ ಇನ್ನೂ ಏನೇನ ಲಾಭ ಐತಂತಿ? ಒಂದಿಷ್ಟು ನಮ್ಮ ಊರಾಗ ನಾವು ಬೇಕಂದ್ರೆ ಅವ್ರ ಜೋಡಿ ಕೈ ಜೋಡಿಸೋಣಂತ, ಊರು ಒಂದಿಷ್ಟು ಸ್ವಚ್ಛ ಇಡಬೇಕಾಗೈತಪ್ಪ.
2: ಈಗ ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ಎಲ್ಲಾ ಯುವ ಜನತೆ ಮುಂದೆ ಬರಬೇಕು.
1: ಹೌದಾ?
2: ನಮ್ಮ ಯುವ ಜನತೆ ಏನ್ ಮಾಡ್ಬೇಕಂದ್ರ ಸ್ವಚ್ಛತೆ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು. ಈಗ ಜಾತ್ರೆ ಅದು ಇರ್ತಾವಪ್ಪ, ಯಾರೋ ಒಬ್ರು ಸ್ವಚ್ಛ ಮಾಡಿದ್ರೆ ಆಯ್ತು ಅನ್ನಂಗಿಲ್ಲ, ನಮ್ಮ ಸುರಕ್ಷತೆ ಮತ್ತ ಸ್ವಚ್ಛತೆಯನ್ನ ನಾವು ಮಾಡ್ಕೋಬೇಕು. ಈಗ ನಮ್ಮ ಮನೆ ಮುಂದೆ ನಾ ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡೆ ತಿಳಿ, ನಿಮ್ಮ ಮನೆ ಮುಂದೆ ಇಟ್ಕೋತಿಲ್ಲ. ಹಿಂಗ ಎಲ್ಲಾರು ತಮ್ಮ ತಮ್ಮ ಮನೆ ಮುಂದೆ ಸ್ವಚ್ಛ ಇಟ್ಟ ಒಂದು ಓಣಿ ಸ್ವಚ್ಛ ಆಯ್ತು, ಒಂದು ಓಣಿಯಿಂದ ಒಂದು ಗ್ರಾಮ ಸ್ವಚ್ಛ ಆಯ್ತು. ಈ ತರ ನಾವು ಈಗ ನಾವು ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡ್ವಿ ಅಂದ್ರೆ ನಮ್ಗೆ ರೋಗ ರುಜಿನಗಳು ಬರುವಂತದ ಒಂದು ಏನಿರ್ತೈತಿ ಅದು ಕಡಿಮೆ ಆಕೈತಿ ನೋಡು. ಮತ್ತೆ ಈ ಗ್ರಾಮೀಣ ಅಭಿವೃದ್ಧಿ ಜೊತೆಗೆ ನಮ್ಮ ಭಾರತದ ಕೊಡುಗೆ ಬಹಳ ಐತಿಪ್ಪ.
1: ಹೌದಾ? ಈ ಇದ್ರೊಳಗ ಏನ ಗ್ರಾಮೀಣ ಅಭಿವೃದ್ಧಿಯೊಳಗ ನಮ್ಮ ಭಾರತದ ಕೊಡುಗೆ ಐತಂತೆ?
2: ಭಾರತದಲ್ಲಿ ವಿವಿಧ ಸಹಕಾರಿ ಸಂಘಗಳು ಮತ್ತು ಯೋಜನೆಗಳ ಮೂಲಕ ಗ್ರಾಮೀಣ ಪ್ರದೇಶದ ಜನರಿಗೆ ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸಿ ಸಬಲೀಕರಣಗೊಳಿಸಲಾಗೈತಿ ನೋಡಪ್ಪ ಇದು.
1: ಹೌದಾ? ಮತ್ತೀಗ ನಮ್ಮಲ್ಲಿ ಈಗ ಒಂದು ಏನಾದರೂ ಮೂಲಭೂತ ಸೌಕರ್ಯ ಇಲ್ಲ ಅಂತಂದ್ರೆ ಅದು ಹೋಗಿ ನಾವು ಈಗ ಗ್ರಾಮ ಪಂಚಾಯತಿಯೊಳಗೆ ನಾವು ಹೇಳಿದ್ದೇವೆ ತಿಳಿಸಿದ್ದೇವೆ ಅಂತಂದ್ರೆ ಅದು ನಮ್ದು ಮಾಡಿಕೊಡ್ತಾರ ಅನ್ನಂಗಾಯ್ತು.
2: ಖಂಡಿತ ಮಾಡಿಕೊಡ್ತಾರೆ. ಈಗ ಅದ್ರ ಜನರಿಗೆ ಇದ್ರ ಉದ್ದೇಶ ಮುಖ್ಯ ಏನಾಗೈತೆ ಅಂದ್ರೆ ಜನರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳು ದೊರಕುವುದು ಇದ್ರ ಉದ್ದೇಶ ಆಗೈತೆ ನೋಡು. ಈಗ ನೀರು ಬರಲಿಲ್ಲ, ನೀರಿನ ವ್ಯವಸ್ಥೆ ಕೇಳ್ಬಹುದು, ಬೀದಿ ದೀಪಗಳಾಯ್ತು, ಮತ್ತೆ ರಸ್ತೆ ನಿರ್ಮಾಣಗಳಾಯ್ತು, ಈ ಮತ್ತ ಮೇನ್ ರಸ್ತೆಗಳ ತಿಪ್ಪಿ ಗುಂಡಿಗಳು ಇರ್ತಾವ, ಅವೆಲ್ಲ ಸ್ವಚ್ಛಗೊಳಿಸು, ಅವೆಲ್ಲ ಒಂದು ಸುರಕ್ಷಿತ ಸ್ಥಳದಲ್ಲಿ ಇರ್ಬೇಕು ಅವೆಲ್ಲ. ಅಂತ ಎಲ್ಲ ವ್ಯವಸ್ಥೆನ ಇದು ಗ್ರಾಮೀಣ ಅಭಿವೃದ್ಧಿ ನೋಡ್ಕೋತೈತಿ ನೋಡು.
1: ಮತ್ತೀಗ ಇಷ್ಟೆಲ್ಲ ಮಾಡ್ತಾರಂದ್ರ ಈಗ ನೀರು ಕೂಡ ಶುದ್ಧ ಕುಡಿಯುವ ನೀರನ್ನು ಕೊಡ್ಬೇಕಲ್ಲ?
2: ಹೌದು, ಕೊಡ್ತಾರಲ್ಲ.
1: ಶುದ್ಧ ಕುಡಿಯುವ ನೀರನ್ನು ಬರ್ಲಿಲ್ಲ ಅಂದ್ರೆ ನಾವು ಹೋಗಿ
2: ಕೇಳ್ಬೋದು.
1: ಮತ್ತೀಗ ನಮ್ಮ ಮನೆ ಮುಂದಿನ ಒಂದು ಬೀದಿ ದೀಪದ ಇದು ಇಲ್ಲ, ಲೈಟ್ ಇಲ್ಲ, ಹೋಗೈತೆ ಅದು, ಬಂದಾಗೈತಿ, ಅದು ಹೋಗಿ ನಾನು ಇದನ್ನ ಮಾಡ್ಬೋದು ಅಂದಂಗಾಯ್ತು.
2: ಅದು ಏನ್ ಮಾಡ್ಬೇಕಂದ್ರೆ ನಾವು ಹೋಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಂತಿರ್ತಾರ, ಇವ್ರಿಗೆಲ್ಲರಿಗೆ ನಾವು ಅಂದ್ರೆ ನಮ್ಮ ಮೊದಲು ನಮ್ಗೆ ಯಾರು ನಮ್ಮ ಗ್ರಾಮ ಸದಸ್ಯರು, ನಾವೇ ಅವ್ರನ್ನ ಚುನಾಯಿತವಾಗಿ ಆರಿಸಿ ತಂದಿರ್ತೀವಲ್ಲ, ಅವ್ರಿಗೆ ವಿಷಯವನ್ನು ಮುಟ್ಟಿಸ್ಬೇಕು. ಯಾಕಂದ್ರೆ ಎಲ್ಲವನ್ನ ಅವರ ಬಂದು ನೋಡೋಂಗ ಇರಂಗಿಲ್ಲ, ನೋಡ್ಕೊಳಕ್ ಆಗುದಿಲ್ಲ. ಅವು ಏನು ತೊಂದರೆಗಳು ಆಗ್ತಿರ್ತಾವ ಅದನ್ನ ಅವ್ರಿಗೆ ತಿಳಿಸಿದೇವಂದ್ರೆ ಅವ್ರ ಮೇಲಾಧಿಕಾರಿಗಳಿಗೆ ತಿಳಿಸಿ ಅದರಿಂದ ಒಂದು ಸುವ್ಯವಸ್ಥಿತವಾದಂತ ಒಂದು ಕಾರ್ಯರೂಪಕ್ಕೆ ತಂದ ಬೀದಿ ದೀಪಗಳನ್ನಾಯ್ತು, ಎಲ್ಲ ನೀ ಏನು ನಿನ್ನ ತೊಂದರೆ ಆಗಿರ್ತೈತಲ್ಲ ಅದರಿಂದ ಅವ್ರು ಎಲ್ಲ ಮಾಡಿಕೊಡ್ತಾರ ನೋಡು.
1: ಮತ್ತೇನು ಬರೇ ಮಾತಾತು ಮರೇನಿಂದ ಏನು ಚಾ ಮಾಡಿಸ್ತೇನೆ ಹೇಳಿದಲ್ಲಿ ಮನೆಯಾಗ ವೈನಿಯವರಿಗೆ
2: ನಿಮ್ಮ ವೈನಿ ಚಾ ತರ ತಡಿಯೋದಿಟ್ಟ ಚಾ ಕುಡ್ದ

0: ಉಣ್ಣಂತ ಕಡೆ.
1: ಹೌದಾ, ಹಂಗಿತ್ತಂದ್ರೆ ನಡಿ. ಇವತ್ತು ಅಲ್ಲಿ ಹೋಗಿ ನಾವು ಸ್ವಲ್ಪ ತಿಳ್ಕೊಳ್ಳೋಣಲ್ಲ, ಚಹಾ ಕುಡಿದು ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನ ಅಂತೇಳಿ ಆಚರಣೆ ಮಾಡ್ತಾರಲ್ಲ, ಆ ಆಚರಣೆ ಒಳಗೆ ಏನೇನು ಹೇಳ್ತಾರೆ, ಮತ್ತಿದು ಆಚರಣೆಯ ಉದ್ದೇಶ ಏನು, ಇದನ್ನೆಲ್ಲ ಸ್ವಲ್ಪ ಅವರು ಭಾಷಣ ಮಾಡೋತಿರ್ತಾರೆ, ತಿಳಿದವ್ರು ಇರ್ತಾರೆ, ನಾವು ಅವ್ರಿಗೆ ಕೇಳಿ ತಿಳ್ಕೊಂಡು ಸ್ವಚ್ಛತೆ ಕೆಲಸದೊಳಗೆ ನಾವು ಕೈ ಜೋಡಿಸೋನಲ್ಲ. ಮತ್ತು ಹಂಗಿತ್ತಂದ್ರೆ
0: ಸ್ವಚ್ಛತೆ ಕೆಲಸ ಒಂದಲ್ಲ, ನಮ್ಮ ಗ್ರಾಮೀಣಾಭಿವೃದ್ಧಿಗೆ ಯಾವ್ಯಾವ ಮೂಲ ಸೌಕರ್ಯಗಳು ಬೇಕಲ್ಲ, ಅವು ಎಲ್ಲಾ ಸೌಕರ್ಯಗಳು ಕೂಡ ನಾವು ಭಾಗಿಯಾಗ ನೋಡು.
1: ನಡಿ ನಡಿ ಹೋಗು, ನಡಿ
0: ನಡಿ ಹಂಗಾರ ಹೋಗೋಣ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಿದ್ದರಾಯ್ ಸಾಳುಂಕೆ ಹಾಗೂ ಕಿರಣ್ ಕುಮಾರ್ ಶೇಖದಾರ್,

ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ನೀತಿ ಕಥೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ನೀತಿ ಕಥೆ ಕಾರ್ಯಕ್ರಮದಲ್ಲಿ ಒಬ್ಬ ಗುರುಗಳು ಹಾಗೂ ಶಿಷ್ಯರ ಮಧ್ಯ ನಡೆದಂತಹ ಘಟನೆಯ ಸಂವಾದ ಇದಾಗಿದೆ. ಶಂಕರಾಚಾರ್ಯರು ಅವರ ಶಿಷ್ಯರ ಜೊತೆಗೆ ಒಂದ್ಸಲ ಹಿಮಾಲಯದತ್ತ ಯಾತ್ರೆ ಮಾಡ್ತಾ ಇದ್ರು. ಮುಂದೆ ನಡೀತಾ ನಡೀತಾ ಅಲಕನಂದಾ ನದಿಯ ತೀರಕ್ಕೆ ಅವರೆಲ್ಲರೂ ಬಂದು ತಲುಪ್ತಾರೆ. ಆಗ ಒಬ್ಬ ಶಿಷ್ಯನು ಅವರ ಸ್ತುತಿ ಮಾಡ್ತಾ, ಆಚಾರ್ಯರೇ, ನಿಮ್ಮ ಜ್ಞಾನವು ಎಷ್ಟು ಅಗಾಧವಾಗಿದೆ. ನಮ್ಮ ಮುಂದೆ ಪವಿತ್ರ ಅಲಕನಂದಾ ನದಿ ಹರಿತಾ ಇದೆ. ನಿಮ್ಮ ಜ್ಞಾನವು ಈ ಅಲಕನಂದಾ ನದಿಯ ಪ್ರವಾಹಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದಾಗಿರುವ ಆ ಮಹಾಸಾಗರದಂತೆ ಭಾಸವಾಗ್ತದೆ ಅಂತ ಹೇಳದ್ನಂತೆ. ಆಗ ಶಂಕರಾಚಾರ್ಯರು ತಮ್ಮ ಕೈಯಲ್ಲಿರುವ ದಂಡವನ್ನ ನೀರಿನಲ್ಲಿ ಮುಳುಗಿಸಿ ಹೊರ ತೆಗೆದ್ರಂತೆ. ಶಿಷ್ಯರಿಗೆ ತೋರಿಸಿ ಹೀಗೆ ಹೇಳಿದ್ರಂತೆ, ಈ ದಂಡವನ್ನ ಪವಿತ್ರ ನದಿಯಲ್ಲಿ ಅದ್ದಿ ತೆಗೆದಿದ್ದೇನೆ, ಆದ್ರೆ ಇದಕ್ಕೆ ಕೇವಲ ಒಂದು ಹನಿ ಮಾತ್ರ ನೀರು ಅಂಟಿಕೊಂಡಿದೆ ಅಲ್ವೇ ಅಂತ ಶಿಷ್ಯರಿಗೆ ಪ್ರಶ್ನೆ ಮಾಡ್ತಾ ಶಂಕರಾಚಾರ್ಯರು ಮಾತನ್ನ ಮುಂದುವರೆಸ್ತಾರೆ. ನನ್ನ ಜ್ಞಾನದ ಪರಿಮಿತಿ ಏನು ಗೊತ್ತೇ? ಇಷ್ಟೊಂದು ನೀರಿನಲ್ಲಿ ಈ ದಂಡವನ್ನ ಅದ್ದಿದಾಗ ಅಂಟಿಕೊಂಡಿದ್ದು ಕೇವಲ ಒಂದು ಬಿಂದು ಮಾತ್ರ. ಹಾಗೆಯೇ ಸಮಸ್ತ ಬ್ರಹ್ಮಾಂಡದಲ್ಲಿರುವ ಜ್ಞಾನ ಸಾಗರದಲ್ಲಿ ನನ್ನಲ್ಲಿರುವಂತಹ ಜ್ಞಾನ ಮಾತ್ರ ಕೇವಲ ಒಂದು ಬಿಂದು ಜ್ಞಾನವಷ್ಟೇ ಅಂತ ಹೇಳಿದ್ರಂತೆ ಶಂಕರಾಚಾರ್ಯರು. ಎಷ್ಟೇ ನಾವು ಓದ್ಕೊಂಡಿದ್ರು, ಎಷ್ಟೇ ತಿಳ್ಕೊಂಡಿದ್ರು, ನಾವು ಕಲಿಯಬೇಕಾದದ್ದು ಇನ್ನೂ ಸಾಗರದಷ್ಟಿರ್ತದೆ. ಆತ್ಮೀಯರಿ, ಈ ಘಟನೆಯ ತಾತ್ಪರ್ಯ ಯಾವುದೇ ವಿಷಯದ ಬಗ್ಗೆ ಅಹಂಕಾರ ಬೇಡ ಅನ್ನೋದು. ಇಲ್ಲಿಗೆ ನೀತಿ ಕಥೆ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
3: ಕೇಳುವರು, ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಬಿತ್ತನೆಯಲ್ಲಿ ಸುಧಾರಿತ ತಳಿಗಳ ಆಯ್ಕೆ ಈ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದ ಸಜ್ಜೆ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಂಗಾರಮ್ಮ ಒಡೆಯರ್ ಅವರಿಂದ ಮಾಹಿತಿ ಇದೆ. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಂಜೆ 6:51 ಸಾವಯವ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ವಿಷಯ ಕುರಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಾವಯವ ಕೃಷಿ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ಎ ಬಿರಾದಾರ್ ಅವರಿಂದ ಮಾಹಿತಿ ಇದೆ. ಕೆಳಗರಿಗೆ ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು.

0: ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಜಿಲ್ಲೆಯಲ್ಲಿ ಒಟ್ಟು 9,02,947 ಮತದಾರರಿದ್ದಾರೆ. 967 ಮತಗಟ್ಟೆಗಳಿವೆ. ಆ ಪೈಕಿ 96.38% ಮತದಾರರ ಮ್ಯಾಪಿಂಗ್ ಪೂರ್ಣಗೊಂಡಿದ್ದು, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಈ ತಿಂಗಳ 29ರವರೆಗೆ ಜಿಲ್ಲೆಯಾದ್ಯಂತ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತದಾರರಿಗೆ ನೀಡಲಿದ್ದಾರೆ. ಎನ್ಯುಮರೇಷನ್ ಅರ್ಜಿಗಳನ್ನು ಸರಿಯಾಗಿ ಭರ್ತಿ ಮಾಡಿ ಸಂಬಂಧಿಸಿದ ಬಿಎಲ್ಒಗಳಿಗೆ ನಿಗದಿತ ಸಮಯದೊಳಗೆ ನೀಡುವಂತೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇದುವರೆಗೆ 52,594 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆ ಈ ತಿಂಗಳ 1ನೇ ತಾರೀಖಿನಿಂದ ಜಿಲ್ಲೆಯಾದ್ಯಂತ ಜಾರಿಗೊಂಡಿದೆ. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ಮಾತನಾಡಿ, ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದರ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ವಿಬಿ ಜಿರಾಮ್ಜಿ ಯೋಜನೆ ಸಹಕಾರಿಯಾಗಲಿದೆ ಎಂದರು. ಜಿಲ್ಲೆಯಲ್ಲಿ ಕಳೆದ ಜೂನ್ 28ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಕಾರ್ಯಕ್ರಮ ಜರುಗಿತು. ಗ್ರಾಮೀಣ ಭಾಗದ 45,845 ಮಕ್ಕಳು ಹಾಗೂ ನಗರ ಪ್ರದೇಶದ 65,880 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಮಾದಕ ವ್ಯಸನ ವಿರೋಧಿ ದಿನಾಚರಣೆ ಅಂಗವಾಗಿ ವಾಕಥಾನ್ 2026ಕ್ಕೆ ನಗರದ ಗಾಂಧಿ ವೃತ್ತದಲ್ಲಿ ಬೆಳಗಾವಿ ಉತ್ತರ ವಲಯ ಐಜಿಪಿ ಸಂದೀಪ್ ಪಾಟೀಲ್ ಚಾಲನೆ ನೀಡಿದರು. ಮಾದಕ ವಸ್ತುವಿಗೆ ಇಲ್ಲ ಎನ್ನಿ ಎಂದು ಪಣ ತೊಡುವಂತೆ ಅವರು ಯುವಜನರಿಗೆ ಕರೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಗ್ರಾಮೀಣ ಕೂಲಿಕಾರರ ದಿನಗೂಲಿಯನ್ನು 370 ರೂಪಾಯಿಗಳಿಂದ 382 ರೂಪಾಯಿಗೆ ಹೆಚ್ಚಿಸಲಾಗಿದ್ದು, ಪರಿಷ್ಕೃತ ದರ ಜುಲೈ 1ರಿಂದ ಜಾರಿಗೆ ಬಂದಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ತಿಳಿಸಿದ್ದಾರೆ. ನಶಾಮುಕ್ತ ಭಾರತ ಹಾಗೂ ನಶಾಮುಕ್ತ ಕರ್ನಾಟಕ ಅಭಿಯಾನದಡಿ ಮಾದಕ ದ್ರವ್ಯ ವ್ಯಸನ ಜಾಗೃತಿ ಹಾಗೂ ವಿರೋಧಿ ದಿನಾಚರಣೆ ಜಿಲ್ಲೆಯಾದ್ಯಂತ ಜರುಗಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾದಕ ದ್ರವ್ಯಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯಂತಹ ಕಾನೂನುಬಾಹಿರ ಚಟುವಟಿಕೆಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನಕ್ಕೆ ನಗರದ ಭವಾನಿ ಮಂದಿರದಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಚಾಲನೆ ನೀಡಿದರು. ಕಳೆದ ಜೂನ್ 28ರಂದು ಜಿಲ್ಲೆಯ 665 ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗಿದೆ. 29ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ನೀಡಿದರು. ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯನ್ನು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಪರಿಶೀಲಿಸಿದರು. 7 ಕೋಟಿ ರೂಪಾಯಿ ವೆಚ್ಚದ ಯಾದಗಿರಿ ಸೈದಾಪುರ ಜಿಲ್ಲಾ ಮುಖ್ಯರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದುವರೆಗೆ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ನಿಡ್ಲೆ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ವಿಜಯಪುರ ಕೇಳುಗರೆ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಇದೆ. ಪ್ರಸ್ತುತಿ ಕೀರ್ತನಾ ಬಿ. 12:30 ಆರೋಗ್ಯ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ

ಅರಬಿಗಳು ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಮನೋವೈದ್ಯ ಡಾಕ್ಟರ್ ಕೆ ಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಈ ಯೋಜನೆ ಕುರಿತು ಮಾತುಕತೆ ಇದೆ. ಮಾತನಾಡುತ್ತಾರೆ MT ಯೋಗೇಶ್ ಕುಮಾರ್. ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಬಿತ್ತನೆಯಲ್ಲಿ ಸುಧಾರಿತ ತಳಿಗಳ ಆಯ್ಕೆ ಈ ವಿಷಯವಾಗಿ ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದ ಸಜ್ಜೆ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಂಗಾರಮ್ಮ ಒಡೆಯರ್ ಅವರಿಂದ ಮಾಹಿತಿ ಇದೆ. ಕೆಲವರೀಗ ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಇದೀಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ,
4: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಲೆಸ್ ಪ್ರೀಮಿಯಂ, ಮೋರ್ ಬೋನಸ್, ಮೋಸ್ಟ್ ಸೂಟಬಲ್ ಫಾರ್ ಯುವರ್ ಲವ್ಡ್ ಒನ್ಸ್. ಆರ್ಬಿಐ, nothing better than this.
8: Give your family a secure life with Rural Post Life Insurance, RPLI Life Insurance Policies. Contact your nearest post office today or log on to indiapost.gov.in.
9: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ. ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ. ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ. ಕೃಷ್ಣಾ ದೂದ

0: ಗಂಗಾ ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಹಾವೇರಿ ಜಿಲ್ಲೆಯ ಎಲ್ಲಾ ಶಾಸಕರು ಕೈಗೊಂಡಿರುವ ಮೋಡ ಬಿತ್ತನೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಹಾವೇರಿ ಜಿಲ್ಲೆಯಾದ್ಯಂತ 3 ದಿನಗಳ ಕಾಲ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದು ಹಾವೇರಿಯಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿದೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ಮೊನ್ನೆ ಹಾವೇರಿಯಲ್ಲಿ ಜರುಗಿದಂತ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರು ಅವರೆಲ್ಲ ಶಾಸಕರು ನಾವು ಇದನ್ನ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತು ಅಂತ ಹೇಳಿದ್ರು. ಹೇಳಿದ ತಕ್ಷಣದಲ್ಲೇ ಅಂದ್ರೆ 3 ದಿವಸದಲ್ಲೇ ಕಾರ್ಯಕರ್ತ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಎಚ್ಕೆ ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ, ಅದನ್ನ ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ ಸಿಎಂ ಅವರ ಗಮನಕ್ಕೆ.
0: ಶಾಸಕ ಎಚ್ಕೆ ಪಾಟೀಲ್ ಮಾತನಾಡಿ, ಬರಗಾಲ ಪರಿಸ್ಥಿತಿ ಅರಿತು ಮೋಡ ಬಿತ್ತನೆಗೆ ಮುಂದಾಗಿದ್ದು ವೈಜ್ಞಾನಿಕ ತಂತ್ರಜ್ಞಾನ ಬಳಸಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ ಆರಂಭಿಸಿದ್ದಾರೆ. 2 ದಿನಗಳ ಕಲ್ಯಾಣ ಕರ್ನಾಟಕದ ಪ್ರವಾಸದಲ್ಲಿ ಅಭಿವೃದ್ಧಿ ಕುರಿತಂತೆ ಸಮಗ್ರ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಬೀದರ್, ಕಲಬುರಗಿ ಜಿಲ್ಲೆಗಳಿಂದಲೇ ಪ್ರವಾಸ ಆರಂಭಿಸುತ್ತಿರುವುದು ಸಂತಸ ತಂದಿದೆ. ಈ ಭಾಗದ ಜನರ ರಾಜಕೀಯ, ಆಡಳಿತಾತ್ಮಕ ಹಾಗೂ ಸಾಂಸ್ಕೃತಿಕ ಬದ್ಧತೆಗೆ ಸಾಕ್ಷಿಯಾಗಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಾಮಾಜಿಕ ಸಾಮರಸ್ಯ, ಸೌಹಾರ್ದತೆ ಇಲ್ಲದೆ ಯಾವುದೇ ಪ್ರದೇಶದ ಅಭಿವೃದ್ಧಿ ಹಾಗೂ ಪ್ರಗತಿ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯವು ಬರಗಾಲ ಎದುರಿಸಬೇಕಾದ ಸಂದರ್ಭ ಬಂದಿದ್ದು, ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಬೆಳಗಾವಿ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ. ರಾಜ್ಯದಲ್ಲಿ ಜಲಾಶಯಗಳು ಡೆಡ್ ಸ್ಟೋರೇಜ್ಗೆ ತಲುಪಿರುವುದರಿಂದ ನೀರನ್ನು ಎಚ್ಚರಿಕೆಯಿಂದ ಬಳಸಬೇಕು. ಲಭ್ಯವಿರುವ ನೀರನ್ನು ಕುಡಿಯಲು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಉದ್ದೇಶಕ್ಕೆ ಬಳಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಇಂದು ಬೀದರ್ಗೆ ತೆರಳಲಿದ್ದು, ನಾಳೆ ಕಲಬುರಗಿ ಜಿಲ್ಲೆಗೆ ತೆರಳಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪ ಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು, ಯಾವುದೇ ಪ್ರಮುಖ ಅಡಚಣೆಗಳು ಇಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಚ್ಎಂಟಿ ಸಂಸ್ಥೆಯ ಪುನರುಜ್ಜೀವನಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹತ್ತಿಕ್ಕುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರಣ್ಯ ಇಲಾಖೆಯ ಮೂಲಕ ಸರ್ಕಾರ ಅಡೆತಡೆಗಳನ್ನು ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಯಬಾರದು ಎಂಬ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಎನ್ಜಿಎಫ್, ಮೈಸೂರು ಪೇಪರ್ ಮಿಲ್ಸ್ ಹಾಗೂ ಇತರ ಹಲವಾರು ಉದ್ಯಮಗಳನ್ನು

0: ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಇದೀಗ ಸರ್ಕಾರದ ವಕ್ರದೃಷ್ಟಿ ಎಚ್ಎಂಟಿ ಸಂಸ್ಥೆಯ ಮೇಲೆ ಬಿದ್ದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿಗೊಳಿಸಿ ಘಟನೆ ಕುರಿತು ಸಮಗ್ರ ವರದಿಯನ್ನು 2 ವಾರದೊಳಗೆ ಸಲ್ಲಿಸುವಂತೆ ನಿರ್ದೇಶಿಸಿದೆ. ಜುಲೈ 2ರಂದು ಸಂಭವಿಸಿದ ದುರಂತದಲ್ಲಿ 7 ಮಂದಿ ಸಾವನ್ನಪ್ಪಿ 5 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದರು. ಪಶ್ಚಿಮ ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಕೃಷ್ಣಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಳವಾಗಿದೆ. ಬೇಸಿಗೆಯಲ್ಲಿ ಸಂಪೂರ್ಣ ಬತ್ತಿ ಹೋಗಿದ್ದ ವೇದಗಂಗಾ ನದಿ ಈಗ ಒಡಲು ತುಂಬಿ ಹರಿಯುತ್ತಿದ್ದು ನದಿ ತೀರದ ಗ್ರಾಮಗಳ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಮಹಾರಾಷ್ಟದ ಕೊಲ್ಲಾಪುರ, ಸಾಂಗ್ಲಿ, ಸತಾರ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ಮತ್ತು ದುಧಗಂಗಾ ನದಿಗಳಲ್ಲಿ ಸುಮಾರು 5 ಅಡಿಯಷ್ಟು ನೀರಿನ ಮಟ್ಟ ಏರಿಕೆಯಾಗಿದೆ. ಮುಂದಿನ 2-3 ದಿನಗಳ ಕಾಲ ಕೊಂಕಣ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪರಿಣಾಮವಾಗಿ ಕೃಷ್ಣಾ, ದೂಧಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದ್ದು ನದಿ ತೀರದ ನಿವಾಸಿಗಳು ಎಚ್ಚರಿಕೆ ವಹಿಸುವಂತೆ ಬೆಳಗಾವಿ ಜಿಲ್ಲಾಡಳಿತ ಸೂಚಿಸಿದೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಹಾಗೂ ಉಡುಪಿ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗ ಗಂಟೆಗೆ 50-60 ಕಿಲೋಮೀಟರ್ನಷ್ಟು ಇರಲಿದೆ. ನಾಳೆಯಿಂದ ಇದೇ 11ರವರೆಗೆ ಘಟ್ಟ ಪ್ರದೇಶದ 1-2 ಕಡೆ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ರಾಜ್ಯದ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ಅಭಿವೃದ್ಧಿಗೆ ಪ್ರಚಾರದ ದಾರಿ ತ್ಯಜಿಸಿ ಕಸದ ಸಮಸ್ಯೆಯನ್ನು ಬಗೆಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಎಕ್ಸ್ನಲ್ಲಿ ಒತ್ತಾಯಿಸಿದ್ದಾರೆ. ಬೆಂಗಳೂರು ಇಂದು ಕಸದ ರಾಶಿ, ದುರ್ವಾಸನೆ ಹಾಗೂ ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ತತ್ತರಿಸಿ ಹೋಗಿದೆ. ನಗರದಲ್ಲಿ ಪ್ರತಿದಿನ 5,500 ಟನ್ ಘನ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದ್ದರೂ ಕಸದ ನಿರ್ವಹಣೆಯನ್ನು ನಿರ್ವಹಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 5,65,00,000 ಮತದಾರರ ಮ್ಯಾಪಿಂಗ್ ಆಗಿದ್ದು 50,00,000 ಜನರನ್ನು ಕೈಬಿಡಲು ನಿರ್ಧರಿಸಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಪ್ರಕ್ರಿಯೆ, ಮತಗಟ್ಟೆ ರಚನೆ ಹೇಗೆ ಮಾಡಬೇಕು ಎಂದು ಸಂವಿಧಾನದ ವಿವಿಧ ಪರಿಚ್ಛೇದದಲ್ಲಿ ತಿಳಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 91,00,000 ಮತಗಳನ್ನು ಮತಪಟ್ಟಿಯಿಂದ ಕೈಬಿಡಲಾಗಿದ್ದು 27,00,000 ಜನರಿಗೆ ಮತದಾನ ಮಾಡಲು ಅವಕಾಶ ನೀಡದಿರುವುದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ, ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯವಾಗಿ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ನಾನೆಲ್ಲಿದ್ದೀನಿ?
2: ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
1: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
1: ನೋಡಿದ್ಯಾ
2: ಅಪ್ಪ, 1 ನಿಮಿಷ, ನಾನು ಪೇ ಮಾಡ್ತೀನಿ. ನೋ ಸಿಗ್ನಲ್.
3: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆಯಲ್ಲ.
1: ಪೆದ್ದು ಸುಧಾರಿಸ್ಕೋ.
3: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
3: RBI ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ಇಂದಿನ ಕಾರ್ಯಕ್ರಮದಲ್ಲಿ ಮುಂಗಾರು ಬಿತ್ತನೆಯಲ್ಲಿ ಸುಧಾರಿತ ತಳಿಗಳ ಆಯ್ಕೆ ಈ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದ ಸಜ್ಜೆ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಂಗಾರಮ್ಮ ಒಡೆಯರ್ ಅವರಿಂದ ಮಾಹಿತಿಯನ್ನ ಕೇಳೋಣಂತ.
1: ರೈತ ಬಂಧವರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಂಗಾರಮ್ಮ ಒಡೆಯರ್, ವಿಜ್ಞಾನಿ, ಸಜ್ಜೆ ವಿಭಾಗ, ಕೃಷಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ವಿಜಯಪುರ. ಇಲ್ಲಿ ನಾನು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ ನಿಮಗೆ ನಾನು ಮುಂಗಾರು ಬಿತ್ತನೆಯಲ್ಲಿ ಸುಧಾರಿತ ತಳಿಗಳ ಬಗ್ಗೆ ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ಮೊದಲನೇದಾಗಿ ನಾವು ಸಜ್ಜೆಯಿಂದ ಪ್ರಾರಂಭಿಸೋಣ. ಸಜ್ಜೆಯಲ್ಲಿ ನಮ್ಮಲ್ಲಿ ವಿವಿಧ ತಳಿಗಳು ಅದಾವು, ಸುಧಾರಿತ ತಳಿಗಳು ಯಾವ್ಯಾವಂದ್ರೆ ICMV 221, ಇದು ನಮಗೆ ನಾವು ಏನು ಬಿಜಾಪುರ ಏರಿಯಾ, ಗದಗ ಏರಿಯಾ, ನಿಯರ್ ಬೈ ಇರು ಎಲ್ಲ ಏರಿಯಾ ವಲಯ 3 ಬರ್ತೈತಿ. ಗದಗ ಪೂರ ಏರಿಯಾ 3 ವಲಯ ಏನಕ್ಕೆ ಬರಂಗಿಲ್ಲ ರೀ, ಅದ್ರಾಗ ಒಂದು ಈಸ್ಟ್ ಜಾಗಗಳು ಬರ್ತಾವೆ ಅಷ್ಟ. ಇದು ಪ್ರಸ್ತುತ ನಮ್ಗೆ ICMV 221 ಏನಂದಲ್ಲ, ಜೂನಿಂದ ಜುಲೈ ಈ ಅವಧಿಯಲ್ಲಿ ನಾವು ಬಿತ್ತಬಹುದು. ಆಮೇಲೆ ಅದನ್ನು ಬಿಟ್ಟರೆ VPMV 9 ಅಂತ ಹೊಸದ ತಳಿ ಇದು, ಅದು ನಮಗೆ ಜೂನ್ 15 ಜುಲೈ 15 ಬಿತ್ತಬಹುದು. ಇವು ತಳಿಗಳು. ಇವು ಇನ್ನು ಹೈಬ್ರಿಡಿಗೆ ಬಂದರೆ VPMH 14 ಅಂತ ಐತಿ, ಅದು ನಮ್ಗೆ ಜೂನಿಂದ ಜುಲೈವರೆಗೂ ಬಿತ್ತನೆ ಮಾಡ್ಬೋದು. ಅದಕ್ಕಿಂತ ಇನ್ನೂ ಸುಧಾರಿತ ಅಂತಂದ್ರೆ BRBH 1 ಅಂತ ಹೇಳಿ, ಇದನ್ನು ನಾವು ಜೂನ್ 15 ಜುಲೈ 15 ಬಿತ್ತನೆ ಮಾಡ್ಬೋದು. ಇನ್ನು ಅವಧಿಗೆ ಬಂದ್ರೆ 80-85 ದಿನಗಳ ಅವಧಿ ಅದಾವೆ ಇದಕ್ಕೆ. ಸಜ್ಜಿ ಒಳಗೆ ಅಂತಂದರೆ ಇವು 4 ನೀವು ಯೂಸ್ ಮಾಡ್ಬೋದು. ವೆರೈಟಿ ಬಂದರೆ VPMH 9, ಹೈಬ್ರಿಡ್ ಬಂದರೆ VPMH 14 ಮತ್ತು BRBH 1. ಇದು ಸಜ್ಜಿ ಬಗ್ಗೆ ಆಯಿತು. ಇನ್ನು ನಿಮ್ಗೆ ತೃಣಧಾನ್ಯಗಳು ಅಂದ್ರೆ ನವಣಿಯಿಂದ ಚಾಲೂ ಮಾಡ್ತೀನಿ. ನವಣಿನಾಗ ನಮ್ಗೆ DHFT 109-3, ಇದನ್ನು ನಾವು ಜೂನಿಂದ ಜುಲೈ ತಿಂಗಳ ತನಕ ಬೆಳಿಬೋದು. ಇದ್ರದ್ದು ಅವಧಿ ಬಂದು 90 ದಿನಗಳೈತಿ. ಆಮೇಲೆ ಈ ಬೀಜಗಳು ನಮ್ಗೆ ನಮ್ಮ ಧಾರವಾಡ ಸೀಡ್ ಯೂನಿಟ್ನಾಗ ಸಿಗ್ತಾವೆ ನಿಮ್ಗೆ. ಇನ್ನು ರಾಗಿ ನಮ್ಮಲ್ಲಿ ಯಾರು ಜಾಸ್ತಿ ಬೆಳೆಯಲ್ಲ, ಆದರೂ ತಳಿ ಬಗ್ಗೆ ಹೇಳಬೇಕಂದ್ರೆ DHFM 78-3, ಇದನ್ನು ನೀವು ಜೂನಿಂದ ಜುಲೈ ತಿಂಗಳದಾಗ ಬೆಳಿಬೋದು. ಇದರ ಅವಧಿ ಬಂದು 115-120 ದಿನದವರೆಗೆ ಅವಧಿ ನಿಮಗಿರತ್ತೆ ಇದಕ್ಕೆ. ಇನ್ನು ತೃಣಧಾನ್ಯ ಬಂದರೆ ಬರಗು, ಬರಗು DHPM 2767, ಈ ತಳಿ ನಿಮ್ಗೆ 70 ದಿನದಾಗ ಬರುತ್ತೆ. ಇದನ್ನು ನಾವು ಜೂನ್ 15 ತನಕ ನಾವು ಬಿತ್ತನೆ ಮಾಡಬಹುದು ಇದನ್ನು. ಆಮೇಲೆ ಇನ್ನೊಂದು ತೃಣಧಾನ್ಯ ಅಂದರೆ ಸಾಮೆ, ಸಾಮೆನ್ಯಾಗ DHLM 36-3, ಇದು ಜೂನ್ ತಿಂಗಳನ್ಯಾಗ ಬೆಳಿಬೋದು. ಇದು 90 ದಿನಗಳ ಅವಧಿ ಇರುತ್ತೆ ಇದಕ್ಕೆ. ಇನ್ನೊಂದು ತೃಣಧಾನ್ಯ ಅಂದರೆ ಊದಲು, ಊದಲು ಇದ್ರಾಗ ವೆರೈಟಿ ಅಂದರೆ DHB 93-2, ಇದು ಜೂನ್ ತಿಂಗಳಿಂದ ಜುಲೈವರೆಗೂ ಇದನ್ನು ಬಿತ್ತನೆ ಮಾಡಬಹುದು. ಇದರ ಅವಧಿ ಬಂದು 85 ದಿನಗಳ ಕಾಲ ಇರತೈತಿ. ಇನ್ನು ನಮ್ಗೆ ತೃಣಧಾನ್ಯ ಇನ್ನೊಂದು ರಾಜಗಿರಿ ಅಂತ ಹೇಳಿ, ಇದ್ರ ಬಗ್ಗೆ ಜಾಸ್ತಿ ಯಾರಿಗೂ ಮಾಹಿತಿ ಇಲ್ಲ ಅಂದ್ಕೊಳ್ತೀನಿ.

ರಾಜಗಿರಿ ಬೀಜದ ಉಂಡಿ ನಮ್ಗೆ ಸಿಗ್ತಾವೆ ಎಲ್ಲ ಕಡೆನೂ. ಅದು ತುಂಬ ಪೌಷ್ಟಿಕಾಂಶ ಉಳ್ಳಂಥ ಒಂದು ತೃಣಧಾನ್ಯ ಇದು. ಇದ್ರಾಗ ನಮಗೆ ಅನ್ನಪೂರ್ಣ ಅಂಥೇಳಿ ಅದು IC42258 ಇದ್ರ ನಂಬರ್ ಇದು. ಇದನ್ನು ಜೂನಿಂದ ಜುಲೈ ತಿಂಗಳ ತನಕ ನಾವು ಬಿತ್ತನೆ ಮಾಡ್ಬೋದು. ಇದರ ಅವಧಿ ಬಂದು 80 ರಿಂದ 85 ದಿನ. ಇನ್ನೊಂದು ಸುವರ್ಣ ಅಂಥೇಳಿ ಐತೆ ರಾಜಗಿರಿನಾಗ. ಇದ್ರ ಲೇಟಾಗಿ ಬಿತ್ತನೆ ಸೆಪ್ಟೆಂಬರ್ ಅಕ್ಟೋಬರ್ನಾಗೂ ಬಿತ್ತನೆ ಮಾಡ್ಬೋದು. ಈಗ ಜೂನ್ ಜುಲೈನಾಗೂ ಬಿತ್ತನೆ ಮಾಡ್ಬೋದು. ಇದರ ಅವಧಿ ಬಂದು 90 ರಿಂದ 95 ದಿನ. ಈಗ ಇವು ತೃಣಧಾನ್ಯ ಮತ್ತು ಏಕದಳದಾದವು. ಇನ್ನು ಬಂದ್ರೆ ದ್ವಿದಳಗ ಅಂದ್ರೆ ಈಗ ಕಾಳುಗಳು ಏನು ತಿಂತೀವಲ್ಲ ಅದ್ರ ಬಗ್ಗೆ ಮಾಹಿತಿ ನೀಡಬೇಕಂದ್ರೆ ಹೆಸರು ಕಾಳಿನಾಗ ಅಂತಂದ್ರೆ DGGV2 ಇದು ಮತ್ತು ಆಮೇಲೆ DGG1 ಇವೆರಡು ತಳಿಗಳು ನಾವು ಈಗ ಬಿತ್ತನೆ ಮಾಡ್ಬೋದು ಜೂನ್ ತಿಂಗಳಿನಾಗ. ಇದರ ಅವಧಿ 70 ರಿಂದ 75. ಇನ್ನೊಂದು DGG1 ಏನೈತಲ್ಲ ರೀ 75 ದಿನದ ಅದರದ್ದು ಅವಧಿ ಐತಿ. ಇದನ್ನು ನಾವು ಈಗ ಮುಂಗಾರು ಈಗೇನು ಮಳೆ ಆಯ್ತಲ್ಲ ಅವಾಗ ಇಮಿಡಿಯೇಟ್ ಬಿತ್ತನೆ ಮಾಡೋಕ್ಕೆ ಸೂಕ್ತ ಆದವು. ಅದನ್ನು ಬಿಟ್ಟರೆ ಅದ್ರ ಜೊತೆಗೆ ನೀವು ಉದ್ದನೂ ಹಾಕ್ತಾರೆ. ಈಗ ಉದ್ದನ್ಯಾಗ ಅಂತಂದ್ರೆ DU1 DBGV5 DBGV16 ಇವೆ ಮೂರು ಏನದವಲ್ಲ ರೀ ಇವು ಎಲ್ಲ ಸುಧಾರಿತ ತಳಿಗಳು. ಇವು ನಮ್ಗೆ ಜೂನ್ ತಿಂಗಳಿನಾಗ ಬಿತ್ತನೆ ಮಾಡೋಕ್ಕೆ ಸೂಕ್ತವಾಗದವು. ಇವತ್ತರ ಅವಧಿ ಬಂದರೆ 80 ರಿಂದ 85 ದಿನ. ನೀವು ಬೇಕಾದ ಎರಡು ಮಿಕ್ಸ್ ಕ್ರಾಪಿಂಗ್ ಅಥವಾ ಏನಂತಾರ ನಡು ಸಾಲಿನಾಗೂ ನೀವು ಬೆಳ್ಕೋಬೋದು. ಈಗ ನೀವು ತೊಗರಿ ಹಾಕಿದ್ರನ ತೊಗರಿ ನಡು ಹಾಕೋಬೋದು, ಇಲ್ಲಾಂದ್ರೆ ನನ್ನ ಜೋಳ ಹಾಕೊಂಡ್ರೆ ಈಗ ಮುಂಗಾರಿ ಜೋಳ ಹೈಬ್ರಿಡ್ ಜೋಳ ಹಾಕೊತೀವಿ ಅದ್ರಾಗ ಹಾಕೋಬೋದು, ಇಲ್ಲ ಸಜ್ಜಾಗ ಹಾಕೋಬೋದು. ಮಿಕ್ಸ್ ಮಾಡಿ ನೀವು ಬೆಳ್ಕೋಬೋದು. ಆಮೇಲೆ ಇನ್ನೊಂದು ದ್ವಿದಳ ಧಾನ್ಯ ಅಂದ್ರೆ ಅಲಸಂದಿ. ಅಲಸಂದಿನಾಗ ನಿಮ್ಗೆ ಇನ್ನೊಂದು ಒಂದು ನಾವು ಕಾಳೇನೂ ತಿಂತೀವಿ ಮತ್ತು ದನಕ್ಕೆ ಮೇವು ಭಾಳ ಚಲೋ ಇರ್ತದೆ. ಅದು ಮೇವಿಂದ ಜಾತಿ ತಳಿಗಳೂ ಅದಾವೆ. ಯಾವ ಅಂತಂದ್ರೆ IGFRI ಆಮೇಲೆ DC215 ಇವೆರಡೂ ತಳಿಗಳು ಬರೀ ಮೇವಿಗಾಗಿನ. ಇವನು ಜೂನ್ನಿಂದ ಜುಲೈ ತಿಂಗಳ ತನಕ ಹಾಕೋಬೋದು. ಇದರ ಅವಧಿ ಬಂದು 85 ರಿಂದ 90 ದಿನ. ಆಮೇಲೆ ಕಾಳಿಗಂತಂದ್ರೆ DCS47-1 DC-15 ಇವೆರಡೂ ಏನು ತಳಿಗಳದಾವಲ್ರಿ ಇವು ಕಾಳಿನ ಸಂಬಂಧ ಯೂಸ್ ಮಾಡ್ಬೋದು. ಇವು ಜೂನಿಂದ ಜುಲೈ ತಿಂಗಳ ತನಕ ಬಿತ್ತನೆ ಮಾಡ್ಬೋದು. ಇದು DC-15 ಏನೈತಲ್ರಿ ಅದು 15 ಅನ್ನೆಲ್ಲ ಅದು ಒಂದು 75 ದಿನ ಅಂದ್ರೆ ಜಲ್ದಿನೇ ನಮ್ಗೆ ಮಾಗುವಂಥ ಅಲಸಂದಿ ತಳಿ ಆಗೈತಿ ಇದು DC-15. ಇದು ಅಲಸಂದಿ ಬಗ್ಗೆ ಆಯ್ತು. ಈಗ ಇನ್ನು ಬಂದ್ರೆ ನಾವು ಎಣ್ಣೆ ಕಾಳುಗಳು ಶೇಂಗಾನಾಗಂತೂ ಶೇಂಗಾ ಮುಂಗಾರಿನಾಗೂ ಬೆಳೀತಾರೆ. ಅದ್ರಾಗ ತಳಿಗಳಂದ್ರೆ DH-86 ಅಂತ ಒಂದು ಐತಿ, ಆಮೇಲೆ KRG-1 ಅಂತೈತಿ, ಆಮೇಲೆ TLPS-3 ಇದೊಂದು ತಳಿ ಐತಿ, ಅಜಯ್ ಅನ್ನೋದು ಒಂದು ಐತಿ, ಖದರಿ ಅನ್ನೋದು ಇನ್ನೊಂದು ಐತಿ, ಆಮೇಲೆ DH-245, ಆಮೇಲೆ DH-232, DH-256. ಈ DH-256 ಮತ್ತು DH-257 ಇವು ರೀಸೆಂಟ್ ಆಗಿರೋ ಅಂದರೆ ಇತ್ತೀಚೆಗೆ ಬಂದಿರೋಂಥ ತಳಿಗಳು. ಇವತ್ತರ ಅವಧಿ ಅಂತಂದ್ರೆ 115 ರಿಂದ 120 ದಿನ. ಇಳುವರಿ ಜಾಸ್ತಿ ಬರುತ್ತೆ ಮತ್ತು ಬರ ಸಹಿಸ್ಕೊಳ್ಳುವಂಥ ಶಕ್ತಿ ಇವು ಕೈದೆ DH-256ಗೆ. ಒಂದು ಸ್ವಲ್ಪ ಏನಾರು ಬರ ಬಂತು ಇನ್ ಬಿಟ್ವೀನ್ ಮಳೆ ನೀರು ಸಿಗಲಿಲ್ಲ ಅಂದ್ರೂ ತಡ್ಕೊಳ್ಳೋಂಥ ಶಕ್ತಿ ಆ ಎಂಟ್ರಿಗೆ ಅಥವಾ ಆ ಲೈನಿಗೆ ತಳಿಗೆ ಐತಿ. ಈಗ ಇನ್ನು ಇದು ಶೇಂಗಾ ಬಗ್ಗೆ ಆಯಿತು. ಇನ್ನು ಸೋಯಾಬೀನ್ ಅಂತೂ ಈ ಮುಂಗಾರಿನಾಗ ಹಾಕ್ತಾರೆ. ಸೋಯಾಬೀನಾಗ ಸುಧಾರಿತ ತಳಿಗಳಂದ್ರೆ DSB-21 JS-93-05 ಆಮೇಲೆ DSB-1 DSB-34 ಇವು ನಾಲ್ಕು ತಳಿಗಳು ನಿಮ್ಗೆ ನಮ್ಮ ಧಾರವಾಡ ಸೀಡ್ ಯೂನಿಟ್ನಾಗ ಸಿಗ್ತಾವೆ. DSB-34 ಏನೈತಲ್ರಿ ಇದು 85 ರಿಂದ 95 ದಿನದಾಗ ಬರ್ತೈತಿ ಮತ್ತು ಜೂನ್ ತಿಂಗಳಿಂದ ಜುಲೈ 15ರವರೆಗೆ ಇದನ್ನು ಬಿತ್ತನೆ ಮಾಡ್ಬೋದು. ಮತ್ತು ತುಕ್ಕು ರೋಗಕ್ಕೆ ನಿರೋಧಕ ಶಕ್ತಿ ಹೊಂದೈತಿ ಈ ತಳಿ. ಆಮೇಲೆ ಇನ್ನು 21 ಅಂತಂದ್ರೆ ಅದು ತುಕ್ಕು ರೋಗಕ್ಕೆ ನಿರೋಧಕ ಐತಿ. ಅದರ ಒಂದು ಸ್ವಲ್ಪ ಅವಧಿ ಒಂದು 5 ದಿನ DSB-34ಕ್ಕಿಂತ ಜಾಸ್ತಿ ತೊಗೊಳತ್ತೆ. ಇನ್ನೊಂದು ಎಣ್ಣೆ ಕಾಳು ಅಂದರೆ ಸೂರ್ಯಕಾಂತಿ. ಸೂರ್ಯಕಾಂತಿ ಬೀಜ ಜಾಸ್ತಿ ನಾವು ಹೈಬ್ರಿಡಾಗಿ ಯೂಸ್ ಮಾಡ್ತೀವಿ. ಹೈಬ್ರಿಡ್ ಅಂತಂದ್ರೆ ನಮಗೀಗ ಏನು ಅರಸ್ಕಿನ್ಯಾಗ ಗಂಗಾ ಕಾವೇರಿ ಅಡ್ವಾಂಟ ಇಂಥವು ತಳಿಗಳು ಸಿಗ್ತಾವೆ. ಇನ್ನು ಬಂದ್ರೆ ನಮ್ಮ ಕೃಷಿ ಮಹಾವಿದ್ಯಾಲಯದಿಂದ DSFH-3 ಇದು ನಮಗೆ 95 ರಿಂದ 92 ದಿನದಾಗ ಮಾಗುವಂಥ ಬೆಳೆ ಆಗೈತಿ. ಇನ್ನು ಬಿಟ್ಟರೆ KBSH-44 ಅಂತ ಐತಿ, KBSH-41 KBSH-53 ಇವು ಸ್ವಲ್ಪ ಸುಧಾರಿತ ಹೈಬ್ರಿಡ್ಗಳು ಇವು ನಮ್ಮ ಎದುರಾಗ ಸೂರ್ಯಕಾಂತಿನ. ಇವು ಎಣ್ಣೆ ಕಾಳುಗಳ ಬಗ್ಗೆ ಆಯಿತು. ಇನ್ನು ಬಂದ್ರೆ ನಾನು ವಾಣಿಜ್ಯ ಬೆಳೆಗಳು. ವಾಣಿಜ್ಯ ಬೆಳೆಗಳ ನಂಗೆ ಹತ್ತಿ. ಹತ್ತಿ ಪ್ರಸ್ತುತ ನಮಗೆ ಮೇನ್ಲಿ ಮುಂಗಾರಿಗೆ ಬಿತ್ತನೆಗಳನ್ನ ಮಾಡ್ತೀವಿ ನಾವು. ಇದ್ರಾಗ ನಮ್ಗೆ ಸುಧಾರಿತ ತಳಿಗಳು ಅಂತಂದ್ರೆ ಇದ್ರಾಗ ಸ್ವಜಾತಿ ವಿಜಾತಿ ಆಮೇಲೆ ಜವಾರಿ ಹತ್ತಿ ಅಥವಾ ದೇಸಿ ಹತ್ತಿ ವಿವಿಧ ಅದಾವೆ ಇದ್ರಾಗ. ವಿಜಾತಿನಾಗ ಅಂತಂದ್ರೆ ನಮ್ಗೆ DCH-32 DCH-32 ಅಂದರೆ ಬಾರ್ಬಿಡನ್ಸ್ ಅಂತೀವಿ ನಾವು. ಈಗ ನಮ್ಮ ಮಾರ್ಕೆಟ್ನಾಗೂ ಸಿಗ್ತೈತಿ ಇದು. ಬಟ್ ಈಗ ಅಂದ್ರೆ ನಮ್ಗೆ ಕಾಯಿಕೊರಿ ಹುಳ ತಡ್ಕೊಳ್ಳೋಂಥ ಶಕ್ತಿ BT ಜೀನ್ ಅಂತೀವಿ ನಾವು. ಆ ಜೀನ್ ಅಂಶ ಅದ್ರಾಗ ಇಲ್ಲ ಇದ್ರೊಳಗೆ DCH-32 ಏನು ನಾನ್ BT ವರ್ಷನ್ ಅಂತೀವಿ ನಾವು. ಬಟ್ ಅದೇ ಹೈಬ್ರಿಡ್ ಅಂತ ನೀವು

ಕಂಪ್ನಿಯಿಂದ ಬಂದಿದ್ದು ತೊಗೊಂಡ್ರೆ ಅದರಾಗ ಬಿ ಟಿ ವರ್ಷನ್ ಇರುತ್ತೆ, ಅವನ್ನ ನೀವು ಬೇಕಾದ್ರನ್ನ ಬಳಸ್ಬೋದು. ಅವು ಅಂತಂದ್ರನ್ನ ನಮ್ಗೆ ಬಾಹುಬಲಿ ಅಂತ ಸಿಗುತ್ತೆ ಹೊರಗೆ ಮಾರ್ಕೆಟ್ನಾಗ. ಅದನ್ನು ಬಿಟ್ರೆ ಇದು ನಮ್ದು DCH-32ನ ಈಗ ಹೊಸದಾಗಿ ಅದನ್ನು ಕನ್ವರ್ಷನ್ ಮಾಡಿದ್ದು ಒಂದು ಅಂಶ ಐತ್ರಿ, ಅದು ಯೂಸ್ ಮಾಡ್ಕೋಬೋದು. ಇನ್ನು ಸ್ವಜಾತಿಗೆ ಅಂತಂದ್ರೆ DHH-11 ARBH-95 RA-HH-98 ಈ ಒಂದಿಷ್ಟು ಲೈನ್ ಅದಾವು. ಇವನ್ನ ನಾವು ಮೇಯಿಂದನ ಜೂನ್ ತಿಂಗಳ ತನೂ ನಾವು ಬಿತ್ತನೆ ಮಾಡ್ಬೋದು. ಇನ್ನ ಇನ್ ಹಿರ್ಸುಟಮ್ ಅಂಶ ಇರುವಂತಂದ್ರೆ RAH-100 ಸಹನ, ಇವು ಸುಧಾರಿತ ತಳಿಗಳು. ಇವೆಲ್ಲನೂ ನಾನ್ ಬಿ ಟಿ ವರ್ಷನ್ಸ್ ವರ್ಷ. ಇದ್ರೊಳಗೆ ಬಿ ಟಿ ಅಂಶ ಅನ್ನೋದು ಏನಂದ್ರೆ ಕಾಯಿಕೊರೆ ಹುಳ ತಡ್ಕೊಳ್ಳೋಂಥ ಕೆಪಾಸಿಟಿ ಇರಂಗಿಲ್ಲರಿ ಇದ್ರಾಗ. ಇನ್ನು ಬಿಟ್ರೆ ನಾ ತಡ್ಕೊಳ್ಳೋಂಥ ಕೆಪಾಸಿಟಿ ಅಂತಂದ್ರೆ ನೀವು ಏನಂತಾರೆ ಅದಕ್ಕೆ ಕಂಪ್ನಿ ಬೀಜ ಯೂಸ್ ಮಾಡ್ಬೋದು. ಅಂದ್ರೆ RSK ನಾವು ಪ್ರೊವೈಡ್ ಮಾಡ್ತಾರೆ, ಇಲ್ಲ ಬೇರೆ ಹೊರಗೆ ಮಾರ್ತಾರಲ್ಲ ಅವನು ಯೂಸ್ ಮಾಡ್ಬೋದು. ಏಕದಳದಾಗ ನಾ ಇನ್ನೊಂದು ಗೊಂಜಾಳ ಬಗ್ಗೆ ಹೇಳಲಿಲ್ಲ ನಿಮ್ಗೆ, ಗೋವಿನ ಜೋಳ. ಇಲ್ಲಿ ಗೋವಿನ ಜೋಳದಾಗ ಅಂತಂದ್ರೆ ನಾ ಮ್ಯಾಕ್ಸಿಮಮ್ ನಮ್ಮ ಇದ್ರೊಳಗೆ ಯಾವುದು ಕೃಷಿ ಮಹಾವಿದ್ಯಾಲಯ ಹೈಬ್ರಿಡ್ಸ್ ಅದಾವೆ ಅಷ್ಟು ಭಾರಿ ಇಳುವರಿ ಕೊಡುವಂಥವಿಲ್ಲ. ಆದರೆ ಕಂಪ್ನಿ ಬೇನು ಬರ್ತಾವಲ್ಲ ನಿಮ್ಗೆ, ನಮ್ದು ನಮ್ಮೂರು ತಳಿಗಳಂತ್ರನೇ EH-43-4042 ಅಂತದ ಇತಿ, ಅದಕ್ಕೆ ಅರ್ಜುನ್ ಅಂತ ಅಂತೀವಿ ನಾವು. ಇನ್ನೊಂದು ಸೃಷ್ಟಿ ಅಂತ ಹೇಳಿ GH-0727. ಇದಕ್ಕಿಂತ ನಿಮ್ಗೆ ಚಲೋ ಇಳುವರಿ ಕೊಡುವಂದ್ರೆ ಕಂಪ್ನಿ ಬೀಜಗಳದಾವ, ಅಂದ್ರೆ ಅಡ್ವಾಂಟ್ ಕಂಪ್ನಿ ಅಥವಾ ಗಂಗಾ ಕಾವೇರಿ. ಈಗಂತೂ ಪ್ರೆಸೆಂಟ್ ಅಡ್ವಾಂಟದ್ದು ಜಾಸ್ತಿ ಸೇಲ್ ನಡೆದಿತ್ತು ಒಂದು. ಆಮೇಲೆ ಕಾವೇರಿ, ಆಮೇಲೆ ಬಯೋಸೀಡ್, ಕರ್ನಾಟಕ ಹೈಟೆಕ್ ಅಂತ ಹೇಳಿ ಒಂದಿಷ್ಟು ಸುಧಾರಿತ ತಳಿಗಳು ನಿಮ್ಗೆ RSK-ನಾಗ ಎಲ್ಲ ಕಡೆ ಸಿಗತ್ತಾವೆ. ಈಗ ಇವನ್ನ ನೀವು ಬಿತ್ತನೆಗೆ ಮಾಡೋಕೆ ಬಳಸ್ಬೋದು. ಈಗ ವಾಣಿಜ್ಯ ಬೆಳೆ ಅಂತಂದಾಗ ಹತ್ತಿನ ಪ್ರಮುಖವಾಗಿ ಇರೋದು. ಹತ್ತಿ ಅದು ನಮ್ಮ ದೇಶನಾಗ ಮ್ಯಾಕ್ಸಿಮಮ್ ಜನಕ್ಕೆ ವರ್ಕ್ ಕೊಡುತ್ತೆ ಒಂದು, ಆಮೇಲೆ ಇಂಡಸ್ಟ್ರಿಗೂ ಭಾಳ ಯೂಸ್ ಆಗುತ್ತೆ. ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ನಾವು ಬಿತ್ತನೆ ಮಾಡೋಕೆ ಸೂಕ್ತವಾದ ಸೀಸನ್ ಅಂದ್ರೆ ಮೇಯಿಂದ ಜೂನ್ ಚಲೋ. ಅಂದ್ರೆ ಲೇಟ್ ಆದಂಗೆ ಏನಾಗುತ್ತೆ, ಕಾಯಿಕೊರೆ ಹುಳ ಬಾಧೆ ಜಾಸ್ತಿ ಬರಾಕತ್ತೈತಿ. ಆಮೇಲೆ ಈಗಂತೂ ಕಾಯಿಕೊರೆಕಿನ್ನ ಜಾಸ್ತಿ ಏನಾಗುತ್ತೆ, ರಸ ಹೀರೋ ಕೀಟಗಳು ಜಾಸ್ತಿ ಆಗಿಬಿಟ್ಟಾವ. ಅದಕ್ಕೆ ಲೇಟ್ ಆದಂಗೆ ನಾವು ಗಿಡಕ್ಕಿನ್ನ ಕುತ್ತು ತಂದಂಗೆ ಆಗುತ್ತೆ ಅಷ್ಟೇ ಹೊರತಾಗಿ. ಈಗ ಬಿತ್ತನೆ ಮಾಡೋ ಅಂತಂದ್ರೆ ನಾ ಮೇನ್ ಪ್ರಮುಖವಾಗಿ ಏನು ಹೇಳಿದೆ, ಮೇದಿಂದ ಜೂನ್ನಾಗ ಅಂದ್ರೆ ಅದರದ್ದು ಸೂಕ್ತವಾದ ಬಿತ್ತನೆ ಮಾಡೋ ಟೈಮ್. ಇನ್ನು ಕೂರಿಗೆ ಬಿತ್ತನೆ ಮಾಡೋಕೆ ನಮಗೆ 3-4 KG ತಳಿಗಳು ಅಂದ್ರೆ ತಳಿಗಳಂದ್ರೆ ನಿಮ್ಗೆ ತಳಿಗಳು ಹೈಬ್ರಿಡ್ ಅಂದ್ರೂ ವ್ಯತ್ಯಾಸ. ಹೈಬ್ರಿಡ್ ಅಂದಾಗ ನಮ್ಗೆ ಜಾಸ್ತಿ ಇಳುವರಿ, ತಳಿಗಳಂದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇಳುವರಿ. ಬಟ್ ಅದನ್ನು ಏನು ಒಂದು ಇಳುವರಿ ಅಂತರೂ ಕೊಡೋ ಕೆಪಾಸಿಟಿ ಇರುತ್ತೆ ಒಂದು. ಹೈಬ್ರಿಡ್ ಅಂದಾಗ ಯಥೇಚ್ಛವಾಗಿ ಅದು ಗೊಬ್ಬರ ನೀರು ಎಲ್ಲ ಅದಕ್ಕೆ ನೀಟಂಗೆ ಕೇರ್ ಮಾಡಿದಂಗೆ ಅದರ ಇಳುವರಿ ಜಾಸ್ತಿ ಹಾಕ್ಕೊಂಡು ಹೋಗೋದು. ಅದೇ ನೀವು ಕೂರಿಗೆ ಬಿತ್ತನೆ ಮಾಡೋಕ್ಕೇನು ಎಟ್ಟಬೇಕು ನಮ್ಗೆ ಕಾಳು ಅಂತಂದ್ರೆ 3-4 ಕಿಲೋ ತಳಿಗಳಿಗೆ ಬೇಕು. ಆಮೇಲೆ ಕೈಕಾಳು ಹಾಕಕ್ಕೆ ಹೋದ್ರೆ ನಮ್ಗೆ 2-2.5 ಕಿಲೋ ಕೈಗಾಳು ಬೇಕು. ಅದು ಹೈಬ್ರಿಡಿಗೆ ಬಂದ್ರೆ ಯೂಶ್ವಲಿ ಹೈಬ್ರಿಡ್ ನಾವು ಕೈಗಾಳು ಹಾಕ್ತೀವಿ, ಯಾಕಂದ್ರೆ ಇದ್ರ ಸ್ಪೇಸಿಂಗ್ ಭಾಳ ಐತಿ. 120x30 cm ಒಂದು ಕಾಳಿಂದ ಕಾಳಿಗೇನು 30 cm ಇರ್ತೈತಿ, ಸಾಲಿಂದ ಸಾಲಿಗೆ 120 cm. ಇದು ಹೈಬ್ರಿಡಿಗೆ ಅಷ್ಟೇ ನಾ ಹೇಳ್ತಿರೋದು. ಅದೇ ತಳಿಗಳಿಗೆ ಬಂದ್ರೆ 60-40 ಇಲ್ಲ 60-30 ನಾವು ಸ್ಪೇಸಿಂಗ್ ಫಾಲೋ ಮಾಡ್ತೀವಿ. ಸೊ ಹಂಗಾಗಿ ದೂರ ಇರೋದನ್ನ ಏನ ಕೈಗಾಳನ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಟ್ರ್ಯಾಕ್ಟರ್ ಬಿತ್ತನೆ ಅಥವಾ ಕೂರಿಗೆ ಬಿತ್ತನೆಕ್ಕಿಂತ. ಹೈಬ್ರಿಡಿಗೆ ನಮ್ಗೆ ಎಷ್ಟು ಕಾಳು ಬೇಕು, 1-1.5 ಅಥವಾ 1.2 KG ಬೀಜ ಬೇಕು ನಮ್ಗೆ. ಈಗ ನಾ ಏನು ಹೇಳಿದ್ದೆ, ಸಾಲಿನ ಸಾಲಿಗೆ 120 cm, ಆಮೇಲೆ ಕಾಳಿಂದ ಕಾಳಿಗೆ 20 cm ಇಲ್ಲ 30 cm ಡಿಫ್ರೆನ್ಸ್. ನೀವು ಡಿಫ್ರೆನ್ಸ್ ಇಟ್ಕೊಂಡು ಅಂದ್ರೆ ಗಿಡ ಭಾಳ ಪಡ್ಲು ಹೊಡಿತೈತಿ ಇದು ಅದು ಹತ್ತಿದ್ದು. ಸೊ ಬೀಜೋಪಚಾರಕ್ಕೆ ಬಂದಾಗ ನಾವು ಇಲ್ಲಿ ಏನಾಗ್ತೈತಿ, ಫಸ್ಟಿಗೆ ನಾವು ಹೊಲಕ್ಕೆ ಪ್ರತಿ ಎಕರೆಗೆ 4 ಟನ್ನಷ್ಟು ತಿಪ್ಪಿ ಗೊಬ್ಬರ ಅಲ್ಲ ಕಾಂಪೋಸ್ಟ್ ಗೊಬ್ಬರ ಹಾಕಬೇಕು. ಇಲ್ಲ ಕೋಳಿ ಗೊಬ್ಬರ ಆದರೆ 0.8 ಟನ್, ಅಂದ್ರೆ 1 ಟನ್ಕ್ಕಿಂತ ಕಡಿಮೆ ಕೋಳಿ ಗೊಬ್ಬರ ಹಾಕ್ಬೋದು. ಇನ್ನು ಬಿತ್ತನೆ ಅಂದ್ರೆ ಹತ್ತಿ ಬಿತ್ತಕ್ಕಿಂತ 2-3 ವಾರ ಮೊದಲನ್ನ ಇವನ್ನೆಲ್ಲ ತಿಪ್ಪಿ ಗೊಬ್ಬರ ಅಥವಾ ನೀವೇನು ಕಾಂಪೋಸ್ಟ್ ಗೊಬ್ಬರ ಹಾಕಿ ಹೊಲ ರೆಡಿ ಮಾಡ್ಬೇಕು. ಯಾಕಂದ್ರೆ ಇಮಿಡಿಯೇಟ್ ಸೋಯಿಂಗ್ ಮಾಡೋಕೆ ಹೋದ್ರೆ ಕಾವು ಭಾಳಾಗಿ ಗಿಡ ಅಂದ್ರೆ ಜರ್ಮಿನೇಷನ್ ಬರಂಗಿಲ್ಲ ಅಥವಾ ಅದು ಬೀಜ ಹುಟ್ಟಂಗಿಲ್ಲ. ಅದಕ್ಕೆ ಏನು ಮಾಡ್ರಿ ನೀವು, ಅದು ಮೊದಲ ಒಂದು 15 ದಿನ ಮೊದಲನ ಹೊಲ ಪೂರ ನೀಟಂಗೆ ರೆಡಿ ಆಗಿರಬೇಕು. ಆಮೇಲೆ ಮೊದಲ ನೀವು ಕಾಳು ತೊಗೊಂಡು ಬಂದಮೇಲೆ ಅದಕ್ಕೆ ಬೀಜೋಪಚಾರ, ಈಗಂತೂ ಬೀಜೋಪಚಾರ ಮಾಡೇ ಕೊಟ್ಟಿರ್ತಾರೆ. ಏನಂದ್ರೆ ಅದಕ್ಕೆ ಒಂದಿಷ್ಟು ಸಗಣಿ ಗೊಬ್ಬರ ಸಗಣಿ ಹಾಕಿ ಅದನ್ನ ಕಾಳು ತಿಕ್ಕಿ ನೀಟಂಗೆ ಚೆನ್ನಂಗೆ ಉದುರುವಂಗೆ ಮಾಡಿ, ಈಗಿನ ಪ್ಯಾಕೆಟ್ಗಳಂತೂ ರೆಡಿನೇ ಇರ್ತಾವೆ. ಅದನ್ನು ನಿಮ್ದಲ್ಲೇ ಮನೆಯಾಗ ಇದ್ದಿದ್ದು ಹತ್ತಿ ಏನಾರ ಇದ್ದಿದ್ದು ಕಾಳು ಬಿಡಿಸ್ಕೊಂಡು ಬಳಸಾತಿದ್ರಂದ್ರೆ ಅದನ್ನು ಸ್ವಲ್ಪ ಸಗಣಿ ಹಾಕಿ ನೀಟಾಗಿ ತಿಕ್ಕೊಂಡು ಕಾಳು ಉದುರುದ್ರಂಗ ಮಾಡ್ಕೋಬೇಕು ಮೊದಲಿಗಿನ. ಇನ್ನು ಜೈವಿಕ ಗೊಬ್ಬರ ಅಂತಂದ್ರೆ 200 ಗ್ರಾಮ್ ಅಜೋಸ್ಪೈರ್ಲಮ್ ಹಾಗೂ ರಂಜಕ ಇವನ್ನೆರಡು ಕರಗಿಸಿ ಬೀಜಕ್ಕೆ ಬೀಜೋಪಚಾರ ಮಾಡ್ಕೋಬೇಕು. ನೀವು ಗೊಬ್ಬರ ಎಷ್ಟು ಹಾಕ್ಬೇಕು ಅಂತಂದ್ರೆ ಮಳೆ ಆಶ್ರಿತ, ನಮ್ದು ವಲಯ ಮಳೆ ಆಶ್ರಿತ ಇದ್ದಿದ್ದು, ಮಳೆ ಮೇಲೆ ಅಷ್ಟೇ ಬೆಳೆಯಲ್ಲ ನಮ್ಮದು. ಇಲ್ಲಿ ನಾವು ಸಾರಜನಕ 12 kg, ರಂಜಕ 6 kg, ಪೊಟ್ಯಾಷ್ 6 kg ಇಷ್ಟ ನಮ್ಗೆ. ಕುಷ್ಕಿನಾಗ ಬೆಳಿಬೇಕಂದ್ರೆ 12-6-6 ಇಷ್ಟ ಗೊಬ್ಬರ ಹಾಕ್ಬೇಕು ನಾವು ಅದಕ್ಕೆ. ಇನ್ನು ಹೈಬ್ರಿಡ್

0: ಬಂದ್ರೆ ನಲವತ್ತು ನಲವತ್ತು ನಲವತ್ತು ಇದನ್ನು ಹೇಳಿದೀಗ ನಿಮ್ಗೆ ಮಳೆ ಅಷ್ಟೇ ತಳಿಗೆ 12 6 6 ಇನ್ನು ಹೈಬ್ರಿಡ್ ಬೆಳಿತೀವಲ್ಲ ಹೈಬ್ರಿಡ್ಗೆ ಏನು ಮಾಡ್ತೀರಿ 40 40 40 ಇಲ್ಲ 50 25 25 ಎರಡು ನೀವು ಯಾವುದು ತಳಿ ಹಾಕ್ತಿರಲ್ಲ ವಿಜಾತಿ ಹಾಕ್ತಿರೋ ಇನ್ನು ಬಿಟಿ ಹತ್ತಿ ಹಾಕ್ತಿರೋ ಅದ್ರ ಮೇಲೆ ನಿಮ್ಗೆ ಗೊಬ್ಬರ ಹಾಕೋದು ಈ ಡೋಸ್ನಾಗ ಹಾಕ್ಬೇಕಾಗತ್ತೆ ನೀವು. ಇನ್ನು ನಾನು ನಿಮ್ಗೆ ಸ್ಪೇಸಿಂಗ್ ಆವಾಗಲೇ ಹೇಳಿದೆ 60 30 120 60 ಅಂಥೇಳಿ. ಈಗ ನಮಗೇನು ವಿಜಾತಿ ಜಾತಿ ಇರ್ತಾವಲ್ಲ ಇವ್ಯಾವು ಬಾಹುಬಲಿ ಅಥವಾ ಅಜಿತು ಇನ್ನು ಯಾವುದು ನಮ್ದೊಳಗೆ DC H32 ಅಂತ ಹೇಳಿದ್ನಲ್ಲ ಅವಕ್ಕೆ ಸ್ಪೇಸಿಂಗ್ ಅಂದ್ರೆ ನಾ ಅಂದ್ರೆ ಸಾಲಿಂದ ಸಾಲಿಗೆ 120 ಸೆಂಟಿಮೀಟ್ರು ಗಿಡದಿಂದ ಗಿಡಕ್ಕೆ 60 ಸೆಂಟಿಮೀಟ್ರ್ ಯಾಕಂದ್ರೆ ಪಡ್ಲು ಭಾಳ ಹೊಡಿತಿತ್ತು ಅಂತೇಳಿ. ಅದು ಬಿಟ್ಟರೆ ಇನ್ನೊಂದು ಸ್ಪೇಸಿಂಗ್ ಅಂದ್ರೆ 90 60 90 ಸಾಲಿಂದ ಸಾಲಿಗೆ 60 ಗಿಡದಿಂದ ಗಿಡಕ್ಕೆ ಇಷ್ಟು ಅಂತರ ಇಟ್ಟು ನೀವು ಬಿತ್ತನೆ ಮಾಡಬೇಕಾಗುತ್ತೆ. ಸೊ ಅಂತರ ಜಾಸ್ತಿ ಇರೋದರಿಂದ ಬೀಜ ಕೈಗಳು ಹಾಕೋದು ಸೂಕ್ತ ಅಂತ ನನ್ನ ಭಾವನೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮನ್ನು ಸಂಪರ್ಕಿಸ್ಬೋದು. ನನ್ನ ನಂಬರು 9986941747. ಧನ್ಯವಾದ.
1: ಇದುವರೆಗೆ ಮುಂಗಾರು ಬಿತ್ತನೆಯಲ್ಲಿ ಸುಧಾರಿತ ತಳಿಗಳ ಆಯ್ಕೆ ಈ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದ ಸಜ್ಜೆ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಂಗಾರಮ್ಮ ಒಡೆಯರ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
4: ಮೇಡಮ್
5: ಹೇಳಿ.
4: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
5: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
4: ಆದ್ರೆ ಇದನ್ನು ಹೇಗ್ ಮಾಡೋದು?
5: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
4: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
5: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
4: ಅಷ್ಟೇ
5: ಅಷ್ಟೇ.
4: ಗೊತ್ತಾಯ್ತು.
5: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
4: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
8: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
9: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
8: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
10: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
11: ಕೇಳುವರೆ, ಈಗ ಜನಪದ ಸಂಗೀತದಲ್ಲಿ ಕೇಳಿ ಒಳ್ಳಬನ್ನ ಪ್ರಸ್ತುತಪಡಿಸುತ್ತಾರೆ ಸಣ್ಣ ಸಿದ್ದಪ್ಪ, BI ಅಟವಳಗಿ.

0: ಹರನೊಡನೆ ವಿರೋಧ ಹೋಂ ತಾಳಿ. ದುರುಳನಾದ ದಕ್ಷ ಬ್ರಹ್ಮನು ತನ್ನ ಶಿರವ ಕಳೆದುಕೊಂಡ ಪರ್ಯಂತಂದರೆ
1: ಪೂರ್ವ ಕಾಲದಲ್ಲಿ ಪ್ರಾಚೇತ ಸುಪುತ್ರನಾದ ದಕ್ಷ ಬ್ರಹ್ಮನು ಪರಶಿವನಂ ಕುರಿತು ಘೋರ ತಪವನ್ನಾಚರಿಸಿ ಅವನಿಂದ ತನ್ನಿಚ್ಛೆಯಂತೆ ವರವನ್ನು ಪಡೆದುಕೊಂಡು ತನ್ನಯ ಕಿರಿಯ ಮಗಳಾದ ದಾಕ್ಷಾಯಣಿಯನ್ನು ನೋಡಬೇಕೆಂಬುವ ಕುತೂಹಲದಿಂದ ತನ್ನ ಹರಿಸುರಾದಿಗಳನ್ನು ಹಿಂದಿಟ್ಟುಕೊಂಡು

ಮಾಡುವುದನ್ನು ಕಂಡು ಅವನನ್ನು ಮುಂದಕ್ಕೆ ಕರೆಯದೆ, ಮರ್ಯಾದೆಯನ್ನು ಕೊಡದೆ, ಮಾತನಾಡಿಸದೆ ಮೌನವನ್ನೇ ಧಾರಣ ಮಾಡಿದ ಈಶ ಆಗ ದಕ್ಷ ಬ್ರಹ್ಮನು ಶಿವನು ಕರೆದು ಮರ್ಯಾದೆಯನ್ನು ಕೊಡಲಿಲ್ಲವೆಂಬುದಾಗಿ, ಅಯ್ಯೋ ಎನ್ನ ಮರ್ಯಾದೆ ಈ ಅದಮ ಸಾಂಬ ಶಿವನ ಓಲಕದಲ್ಲಿ ಸೂರ್ಯಗೊಂಡಿದೆ, ಮತ್ತೆನ್ನ ಮಾವ ಬಾ ಅತ್ಯಂತ ಹಿರಿಯ ಬಾ, ಕುಳ್ಳಿರೆಂದರೆ ಇವನ ಮುತ್ತುಗಳು ಹೋಗುತ್ತಿದ್ದವೆ, ಕೊರಳಿಗೆ ಎಲುಬಿನ ಮಾಲೆಯನ್ನು ಹಾಕಿಕೊಂಡು ಮನೆ ಮನೆಗೆ ಹೋಗಿ ತಿರುದುಣ್ಣುವಂತ ಈ ಮುರುಕು ಜಂಗಮನಿಗೆ ಕರೆದು ಮಗಳನ್ನು ಕೊಟ್ಟದ್ದು ಚಂದವಾಗಲಿಲ್ಲ. ಇವನಿಗೆ ಹಾಕಿಷ್ಟು ಯೋಚನೆ, ಭೂಮಿಯೋಳು ಯಜ್ಞವನ್ನು ಮಾಡಿ ಶಿವನನ್ನು ಕೊಂದು ಶಿವಲೋಕವನ್ನು ಆಳುವೆನೆಂಬುದಾಗಿ ಹಿಂದಿರುಗಿ ದಕ್ಷಾವತಿಗೆ ಬಂದು ಶ್ರೀಮನ್ನಾರಾಯಣನ ಬರಮಾಡಿಕೊಂಡು ಕೈಲಾಸದಲ್ಲಿ ನಡೆದ ವಾರ್ತೆಯನ್ನು ಪೂರ್ತಿಯಾಗಿ ವಿಸ್ತರಿಸುತ್ತಿರಲು ಆಗ ಶ್ರೀಹರಿಯು ಮನದಲ್ಲಿ ಯೋಚಿಸಿ ನೋಡಿ, ದಕ್ಷ ಬ್ರಹ್ಮನ ಗರ್ವಹರಣ ಮಾಡಲಿಕ್ಕೆ ಇದೇ ತಕ್ಕ ಸಮಯವೆಂದರಿತು, ಅಗಲ 12 ಗಾವುದ ನಡೆದು 300 ಯೋಜನ ತನಕ ಅಗ್ನಿಕುಂಡವನ್ನು ರಚಿಸಿ ಅಗ್ನಿಯಿಂದ ಯಜ್ಞವನ್ನು ಪಟುವು ಮಾಡಲು ಉರಿಯು ತಗಿಲ್ ಬಗಿಲ್ ಅನ್ನುತ್ತಾ

0: ಸತ್ಯದ ವಾರ್ತೆಯನ್ನು ಕೇಳಿ ದದೀಚ ಮಹಾಮುನಿಯು ಶಿವನ ಪಾದ ಕಮಲಗಳನ್ನು ಕಾಣಬೇಕೆಂದು ದಕ್ಷಾವತಿಗೆ ಬಂದು ಶಿವನಿಲ್ಲದಿರುವುದನ್ನು ಕಂಡು ಕಿಡಿಕಿಡಿ ಕಿಡಿ ಕಿಡಿಕಿಡಿಯಾಗಿ ಆ ಬಾಳಾಕ್ಷರ ಬಾರದ ಯಜ್ಞವು ಹಾಳಾಗಿ ಹೋಗಲೆಂದು ಶಾಪವನ್ನು ಕೊಟ್ಟು ದದೀಚ ಮಹಾಮುನಿಯು ತನ್ನ ಆಶ್ರಮಕ್ಕೆ ತೆರಳಲು
1: ಮಂದ ಗಮನಿಯಾದ ದಾಕ್ಷಾಯಿಣಿಯು ತಂದೆಯ ಹೋಮದ ವಾರ್ತೆಯನ್ನು ನಂದಿ ನಾರದರಿಂದ ತಿಳಿದು ಪತಿಯಾದ ಪರಶಿವನನ್ನು ಒಡಂಬಡಿಸಿಕೊಂಡು ಹೇ ದೇವ ದಕ್ಷಾವತಿಗೆ ಯಾವ ಪ್ರಕಾರವಾಗಿ ಬರುತ್ತಾಳೆ

0: ಮನೆಗೆ ಕೆಲವು ಪರಿಪರಿಯಾದ ನೀತಿಯ ಮಾತುಗಳನ್ನು ಹೇಳಲು.
1: ಆಗ ದಕ್ಷ ಬ್ರಹ್ಮನು ಮಗಳಾದ ದಾಕ್ಷಾಯಣಿಯನ್ನು ಕಂಡಾಕ್ಷಣವೇ, ಕೆಲೈ ದಾಕ್ಷಾಯಣಿ, ನಿನ್ನ ಗಂಡನೇ ಮಹಾಮಹಿಮನೆಂದು ಹೇಳುತ್ತಿರುವೆಯಲ್ಲ, ಮಗನೆಂಬುದನ್ನರಿಯದೆ ವಿನಾಯಕನ ಕುತ್ತಿಗೆಯನ್ನು ಕೊಯ್ದ ಆ ನಿನ್ನ ಗಂಡನಿಗಿಂತ ದುರ್ಮಾರ್ಗಿಗಳು ಯಾರಿರುವರು? ನಿನಗೆ ಉಡುವುದಕ್ಕೆ ಸೀರೆ ಇಲ್ಲ, ನಡುವಿಗೆ ಡಾಬೆ ಇಲ್ಲ, ತಿರಿದುಣ್ಣುವ ಮುರುಕು ಜಂಗಮನಿಗೆ ಪತ್ನಿಯಾಗಿರುವ ನಿನಗೆ ಬಡಿಬಾರದ ಮಾತುಗಳಷ್ಟೇ ಭಂಡ ದಾಕ್ಷಾಯಣಿ.
0: ಆಗ ದಾಕ್ಷಾಯಣಿಯು ಶಿವನಿಂದೆಯನ್ನು ಕೇಳಿ ಸಹಿಸಲಾರದೆ ಅದೇ ಉರಿಯುವ ಅಗ್ನಿಯೋಳ ಹಾರಿ ಒಡೆಯಪ್ಪ ರಾಜನ ಮಡದಿಯಾದ ಮೇನಕೆಯ ಗರ್ಭ ಪ್ರವೇಶ ಮಾಡಿದಳು.

0: ಭದ್ರಕಾಳಿಯನ್ನ ಪುಟ್ಟಿಸಿ ಭದ್ರಕಾಳಿಗೂ ವೀರಭದ್ರ ದೇವರಿಗೂ ವಿವಾಹವನ್ನು ಮಾಡಿ ಎಲೈ ಪುತ್ರನಾದ ವೀರಭದ್ರ ನಿನ್ನ ಸತಿಯ ನನ್ನ ಮಡದಿಯಾಗಿರುವ ದಾಕ್ಷಾಯಿಣಿಯು ದಕ್ಷಿಣ ಯಜ್ಞದಲ್ಲಿ ಯಜ್ಞೇಶ್ವರ ಪಾಲಾಗಿರುವ ಕಾರಣ ನೀನು ದಕ್ಷಾವತಿಗೆ ಹೋಗಿ ಆತನಿಗೆ ಉರುತರದ ನೀತಿಯ ಮಾತುಗಳನ್ನು ಹೇಳಿ ಯಮಗೆ ಬರತಕ್ಕ ರುದ್ರಭಾಗದ ಅವಿರ್ಭಾಗವನ್ನು ತೆಗೆದುಕೊಂಡು ಬಾ.
1: ಪರಶಿವನಿಂದ ಅಪ್ಪಣೆಯನ್ನು ಪಡೆದುಕೊಂಡು ವೀರಭದ್ರರು ದಕ್ಷಾವತಿಗೆ ಬಂದು ದಕ್ಷ ಬ್ರಹ್ಮನ ಕೂಡಕ

0: ಒತ್ತಡ ಮಾಡಕೂಡದೆಂಬುದಾಗಿ ಕರದೊಳಪ್ಪುವ ವೀರ ಖಡ್ಗದಿಂದ ರಕ್ಕಸರ ಶಿರಚ್ಛೇದನ ಮಾಡಲು.
1: ಆಗ ಅಂತಪ್ಪ ದಕ್ಷ ಬ್ರಹ್ಮನ ಮಡದಿಯಾದ ಪ್ರಸೂತಾ ದೇವಿಯು ಎನ್ನ ಮುತ್ತೈದೆತನವನ್ನು ಪಾಲಿಸಬೇಕೆಂದು ಬೇಡಿಕೊಂಡ ಕಾರಣ ಕಡುಗಲಿಯಾದ ವೀರಭದ್ರದೇವನು ಹರಿದ ತಲೆಗೆ ಕುರುದಲೆಯನ್ನಿಟ್ಟುಕೊಂಡು ದಕ್ಷ ಪ್ರಸೂತಿಯರಿರುವರನ್ನು ಸೂರ್ಯ ಚಂದ್ರನಿರುವ ಪರ್ಯಂತರವಾಗಿ ನನ್ನ ಸೇವೆಯಲ್ಲಿಯೇ ಕಾಲ ಕಳೆಯಬೇಕೆಂಬುದಾಗಿ ಆಶೀರ್ವದಿಸಿ ದಕ್ಷ ಪ್ರಸೂತಿಯರಿರುವರನ್ನು ಕರೆದುಕೊಂಡು ಕೈಲಾಸಕ್ಕೆ ಯಾವ ರೀತಿಯಾಗಿ ಹೋಗುತ್ತಾನೆಂದರೆ

0: ಶಿವಾಚಾರ ಸಂಪನ್ನರಾದಂತ ಸದ್ಭಕ್ತ ಶರಣ ಜನಗಳೆಲ್ಲರೂ ನೀವು ಕೇಳಿರಿ, ನಂದಿ ಧ್ವಜ ಶಿವಶರಣರ ವಿಮಾನದಲ್ಲಿ ವ್ಯಾಸರ ತೋಳು ಮೆರದ ಪರಿಯಂತೆಂದರೆ
1: ಪೂರ್ವ ಕಾಲದಲ್ಲಿ ಪರಾಶರ ಪುತ್ರನಾದ ವೇದವ್ಯಾಸ ಮುನಿಯು ತನ್ನ ಶಿಷ್ಯ ಸಮೂಹದೊಂದು ಕೂಡಿಕೊಂಡು ಶಿಷ್ಯರಾದ ಸೂತ ಮಹಾಮುನಿಗಳಿಗೆ ಹರ ಹರಿಗಿಂತಲೂ ಹರನೇ ಅಧಿಕನು

0: ವ್ಯಾಸನ ಬುದ್ಧಿಯು ಮಥಳಿಸಿ ಅದೇ ತನ್ನ ಶಿಷ್ಯರಾದ ಸೂತಮುನಿಗಳಿಗೆ ಹರಗಿನಗಿಂತಲೂ ಹರಿಯೇ ಅಧಿಕನು, ಹರಿಯೇ ಸರ್ವೋತ್ತಮನು, ಹರಿಯೇ ವಿಶ್ವಂಬರನು, ವಿಶ್ವವ್ಯಾಪಿಯು ಹೀಗೆಂದು ಹರಿಯ ಧ್ಯಾನವನ್ನು ಮಾಡತೊಡಗಿದನಪ್ಪ ದೇವ.
1: ಆಗ ಸೂತ ಮುನಿಗಳು ಎಲೈ ಪರಾಶರ ಪುತ್ರನೇ, ಹರಿ ಹೆಚ್ಚು ಹರ ಕಡಿಮೆ, ಹರ ಹೆಚ್ಚು ಹರಿ ಕಡಿಮೆ ಎನ್ನುವಂತಹ ನಿಮ್ಮ ಪೌರಾಣವನ್ನು ಅರಿಯದ ಮರುಳರಿಗೆ ಹೇಳಬೇಕಲ್ಲದೆ ನಮ್ಮಂಥವರಿಗೆ ಈ ದುರ್ಬೋಧನೆಯು ಬೇಡ ದೇವ.
0: ಎದುರುತ್ತರವನ್ನು ಕೊಟ್ಟಂತ ಸೂತ ಮಹಾಮುನಿಗಳನ್ನು ಒತ್ತು ಗುದ್ದಿಕೊಳ್ಳುತ್ತೇನೆಂದು ಕೈಯನ್ನು ಮೇಲೆ ಕೆತ್ತಲು,
1: ಎಲೈ ಪರಾಶರ ಪುತ್ರನೇ, ಎತ್ತಿದ ನಿಮ್ಮ ತೋಳುಗಳು ಕತ್ತರಿಸಿ ಪೃಥ್ವಿಯ

ಅಭಿಮಾನಿಗಳು, ಎಲೈ ಪರಾಶರ ಪುತ್ರನೇ, ಹರಿ ಹೆಚ್ಚು ಹರ ಕಡಿಮೆ, ಹರ ಹೆಚ್ಚು ಹರಿ ಕಡಿಮೆ ಎನ್ನುವಂತಹ ನಿಮ್ಮ ಪೌರಾಣವನ್ನು ಅರಿಯದ ಮರುಳರಿಗೆ ಹೇಳಬೇಕಲ್ಲದೆ ನಮ್ಮಂಥವರಿಗೆ ಈ ದುರ್ಬೋಧನೆಯು ಬೇಡ ದೇವ. ಎದುರುತ್ತರವನ್ನು ಕೊಟ್ಟಂತ ಸೂತ ಮಹಾಮುನಿಗಳನ್ನು ಒತ್ತು ಗುದ್ದಿ ಕೊಲ್ಲುತ್ತೇನೆಂದು ಕೈಯನ್ನು ಮೇಲೆ ಕೆತ್ತಲು, ಎಲೈ ಪರಾಶರ ಪುತ್ರನೇ, ಎತ್ತಿದ ನಿಮ್ಮ ತೋಳುಗಳು ಕತ್ತರಿಸಿ ಪೃಥ್ವಿಯ ಮೇಲೆ ಬೀಳಲಿ. ನೀವೀಗಲೇ ಕಾಶಿ ಕ್ಷೇತ್ರಕ್ಕೆ ಹೋಗಿ ಮಣಿಕರ್ಣಿಕಾ ನದಿಯವಳು ಮಿಂದು ಯಾವ ದೇವಾದಿದೇವನು ವಿಶ್ವನಾಥನೋ ವಿಶ್ವಂಬರನೂ ಆದ ವಿಶ್ವನಾಥನ ಧ್ಯಾನದಲ್ಲಿಯೇ ಕಾಲವನ್ನು ಕಳೆಯುವು. ಇತ್ತ ಪರಾಶರ ಪುತ್ರನಾದ ವೇದ ವ್ಯಾಸ ಮುನಿಯು ತನ್ನಯ ಪುರಾಣದ ಗಂಟನ್ನು ಹೆಗಲ ಮೇಲೆ ಹೊತ್ತುಕೊಂಡು ಆ ಹರಿಯ ಧ್ಯಾನವನ್ನು ಮಾಡುತ್ತಾ ಕಾಶಿ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಹೋಗುತ್ತಾನೆಂದರೆ,

ಸಂಪ್ರದಾಯವಾಗಿ ಕಾಶಿ ಕ್ಷೇತ್ರಕ್ಕೆ ಬಂದು ತಾನು ಮಣಿಕರ್ಣಿಕಾ ನದಿಯೊಳಗೆ ಮಿಂದು ತೊಯ್ದ ಬಟ್ಟೆಯನ್ನು ಉಟ್ಟುಕೊಂಡು ತೊಯ್ದ ಬಟ್ಟೆಯನ್ನು ತೊಟ್ಟುಕೊಂಡು ಎಡಹಸ್ತದಲ್ಲಿ ಪೌರಾಣವನ್ನು ಪಿಡಿದುಕೊಂಡು ಬಲಹಸ್ತವನ್ನು ಮೇಲಕ್ಕೆತ್ತಿ ಹರನಿಗಿಂತಲೂ ಹರಿಯೇ ಸರ್ವೋತ್ತಮನು ಹರಿಯೇ ವಿಶ್ವಂಬರನು ವಿಶ್ವವ್ಯಾಪಿ ಎಂಬುದಾಗಿ ಹರಿಯ ಪೌರಾಣವನ್ನು ಮಾಡತೊಡಗಿದನಪ್ಪ ದೇವ. ಕ್ಷಣ ಕ್ಷಣಕ್ಕೂ ಓಂಕಾರದ ಝಂಕಾರವಾಗುವಂತ ಅವಿಮುಕ್ತವಾದ ಕಾಶಿಯಲ್ಲಿ ಕೇಶವನ ಧಾರ ಮಾಡುತ್ತಿರುವುದನ್ನು ನಮ್ಮ ನಂದೀಶ್ವರನು ಕಂಡು ತನ್ನಯ ಮುಂಗಾರ

0: ಕಾಶಿ ಕ್ಷೇತ್ರದಲ್ಲಿ ಆ ವಿಶ್ವನಾಥನನ್ನು ಜರಿದು ನಿನ್ನನ್ನು ಹೊಗಳಿದ ಕಾರಣ ವಿಶ್ವನಾಥನ ವಾಹನವಾದ ನಂದಿಯಿಂದ ಈ ಎನ್ನಯ್ಯ ಎರಡು ತೋಳುಗಳು ಕತ್ತರಿಸಲ್ಪಟ್ಟಿರುವವು. ಅವುಗಳು ಮತ್ತೆ ಬರುವಂತೆ ನನಗೆ ವರವನ್ನು ಅನುಗ್ರಹಿಸುವುದೇವಾ ಎಂದು ಕೇಳುತ್ತಿರಲು, ಆವಾಗ ಶ್ರೀಮನ್ನಾರಾಯಣನು, ಎಲೈ ಪರಾಶರ ಪುತ್ರನೇ, ಯಜ್ಞ ಕರ್ತಂಚ ದೇವೇಂದ್ರ, ವೇದ ಕರ್ತಂಚ ವಾಗ್ಪತಿ, ಸೃಷ್ಟಿಕರ್ತ ಅಹಂ ಕರ್ತ ಮಮ ಕರ್ತ ಮಹೇಶ್ವರ, ಹೀಗೆಂದು ಶ್ರುತಿ ಪುರಾಣಗಳು ಕೂಗುತ್ತಿರುವಾಗ ಯನಗೆ ಕರ್ತನಾದ ಆಹರನನ್ನು ಜರಿಯಬಹುದೇ ದುಳ? ಹೋಗು ಹರನಿದ್ದಳಿಗೆ, ಹರನ ಪೌರಾಣವನ್ನಾಡಿ ಹರನ ಕೃಪೆಗೆ ಪಾತ್ರನಾಗೆಂದು
1: ಇದುವರೆಗೆ ಜನಪದ ಸಂಗೀತದಲ್ಲಿ ಒಳಬರ್ನ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಸಣ್ಣ ಸಿದ್ದಪ್ಪ ಬಿ ಅಟವಳಗಿ.
2: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

হলো। ಆಗ ವ್ಯಾಸ ಮುನಿಯ ಹಸ್ತ ಊರನಾಗಿ ನಾನು ದುಃಖದಿಂದ ಬಳಲುತ್ತ ಅಲ್ಲಿಂದ ನೇರವಾಗಿ ವೈಕುಂಠಕ್ಕೆ ಬಂದು ಶ್ರೀಮನ್ನಾರಾಯಣನ ಪಾದ ಅರವಿಂದಗಳಿಗೆ ನಮಸ್ಕರಿಸಿ, ಹೇ ಅಚ್ಯುತ ಅನಂತಸೇನ ಮುಕುಂದ ಮಾಧವ ಹೇ ಮಧುಸೂದನ ಎಂಬುದಾಗಿ ಹೀನರನ್ನು ಪರೆಯುವ ಕರುಣಾನಿಧಿಯೇ,

0: ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ.
1: ಆಕಾಶವಾಣಿ ವಿಜಯಪುರ ಕೇಳುವರೆ, ಈಗ ಸಮಯ 7:34 ಆಗುತ್ತಿತ್ತು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ, ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಸ್ಪೇನ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತ್ರಿರಾಷ್ಟ್ರ ಪ್ರವಾಸದ ಮೊದಲ ಚರಣದ ಭಾಗವಾಗಿ ಇಂದು ಇಂಡೋನೇಷ್ಯಾದ ಜಕಾರ್ತಾಕ್ಕೆ ಆಗಮಿಸಿದರು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಬರಮಾಡಿಕೊಂಡರು. ಬಳಿಕ ಪ್ರಧಾನಿ ರಾಮಾಯಣ ಆಧಾರಿತ ಇಂಡೋನೇಷ್ಯಾ

0: ರಷ್ಯಾದ ಸಾಂಪ್ರದಾಯಿಕ ವಾಯಾಂಗ್ ಕುಲಿತ್ ಛಾಯಾ ಕರಕುಶಲ ಗೊಂಬೆಯಾಟದ ಪ್ರದರ್ಶನವನ್ನು ವೀಕ್ಷಿಸಿದರು. ಪ್ರವಾಸದ ಅವಧಿಯಲ್ಲಿ ಪ್ರಧಾನಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಐತಿಹಾಸಿಕ ನಗರ ಯೋಗ್ಯಕರ್ತಾಗೆ ಭೇಟಿ ನೀಡಲಿದ್ದು ಅಲ್ಲಿನ ಪ್ರಂಬನನ್ ದೇವಸ್ಥಾನ ಸಂಕೀರ್ಣಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಸಂರಕ್ಷಣಾ ಕಾರ್ಯ ಕೈಗೊಳ್ಳಲಿವೆ. ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಇದೇ 8-10 ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ 3ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಸೈಬರ್ ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರವಾಸದ ಕೊನೆಯ ಹಂತವಾಗಿ ಇದೇ 10-11 ಅವರು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಕಳೆದ 40 ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು, ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ವ್ಯಾಪಾರ ಮತ್ತು ರಕ್ಷಣಾ ವಲಯದ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದರು. ವಿಡಿಯೋ ಸಂದೇಶ ಹಂಚಿಕೊಂಡಿರುವ ಅವರು, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಚಿಂತನೆ ಆಧುನಿಕ ಭಾರತವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅವರು ಒಬ್ಬ ಅಸಾಮಾನ್ಯ ದೇಶಭಕ್ತ ಮತ್ತು ದೇಶದ ಸಮಗ್ರತೆಗೆ ಬದ್ಧರಾಗಿದ್ದ ದೂರದರ್ಶಿ ನಾಯಕರಾಗಿದ್ದರು. ಒಂದು ಸಣ್ಣ ವಿಚಾರವನ್ನು ಜನಾಂದೋಲನವಾಗಿಸಲು ಮುಖರ್ಜಿ ಅವರು ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಮಂಗೋಲಿಯಾ, ಮೊಜಾಂಬಿಕ್, ನಿಕರಾಗುವಾ, ಸುರಿನಾಮ್, ಗೆಬೋನಿಸ್ ರಿಪಬ್ಲಿಕ್ ಮತ್ತು ಬಹಮಾಸ್ ರಾಷ್ಟ್ರಗಳ ನೂತನ ರಾಯಭಾರಿಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜತಾಂತ್ರಿಕ ಮಾನ್ಯತಾ ಪತ್ರಗಳನ್ನು ಸಲ್ಲಿಸಿದರು. ದೇಶದ ಸಹಕಾರ ಚಳುವಳಿಯನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡ ಕೇಂದ್ರ ಸಹಕಾರ ಸಚಿವಾಲಯವು ಇಂದು ಯಶಸ್ವಿಯಾಗಿ 5 ಪೂರ್ಣಗೊಳಿಸಿದೆ. ನವದೆಹಲಿಯಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ನಡೆದ 5ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸಚಿವಾಲಯವು ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇ-ಪ್ಯಾಕ್ಸ್ಗಳಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರ ಜೊತೆಗೆ ಗ್ರಾಮೀಣ ಭಾಗದ ದಾಸ್ತಾನು ಸಾಮರ್ಥ್ಯ ಹೆಚ್ಚಿಸಲು 47 ಧಾನ್ಯ ಸಂಗ್ರಹಣಾ ಗೋದಾಮುಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಗಾಗಿ ಹಾಲು ಪೂರೈಕೆ ಪರಿಶೀಲನಾ ಡ್ಯಾಶ್ಬೋರ್ಡ್ ಹಾಗೂ ನಗರ ಸಹಕಾರಿ ಬ್ಯಾಂಕ್ಗಳಿಗಾಗಿ ಸಹಕಾರ್ ಸಿಬಿಎಸ್ ಮತ್ತು ಸಹಕಾರ್ ಸಹಯೋಗಿ ಎಂಬ 2 ನೂತನ ಡಿಜಿಟಲ್ ವೇದಿಕೆಗಳಿಗೆ ಚಾಲನೆ ನೀಡಲಾಯಿತು. ಡೈರಿ, ಮೀನುಗಾರಿಕೆ, ವಸತಿ ಮತ್ತು ಮಾರುಕಟ್ಟೆ ಸಹಕಾರ ಸಂಘಗಳಿಗೆ ಗ್ರಾಮೀಣ ಸಾಲ ಸೌಲಭ್ಯ ಒದಗಿಸಲು 2021 ಜುಲೈ 6 ಈ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲಾಗಿದ್ದು, ಕಳೆದ 5 ಇದು 152 ಹೆಚ್ಚು ಐತಿಹಾಸಿಕ ಸುಧಾರಣಾ ಉಪಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಸುಧಾರಣೆಗಳು, ಡಿಜಿಟಲೀಕರಣ ಮತ್ತು ವೃತ್ತಿಪರ ನಿರ್ವಹಣೆಯ ಮೂಲಕ ದೇಶದ ಸಹಕಾರ ಚಳವಳಿ ವಿಸ್ತರಣೆಯ ಹೊಸ ಹಂತವನ್ನು ಪ್ರವೇಶಿಸುತ್ತಿವೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ವಲಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ 5 ಸಹಕಾರ ಸಂಘಗಳನ್ನು ಗುರುತಿಸಿ ಗೌರವಿಸಲು ಈ ವರ್ಷ ಹೊಸ ಶ್ರೇಯಾಂಕ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಮುಂದಿನ 3 ಬೀಜೋತ್ಪಾದನಾ ಕ್ಷೇತ್ರದ ರಾಷ್ಟ್ರೀಯ ಸಹಕಾರ ಸಮಿತಿಯು ದೇಶದ ಅತಿದೊಡ್ಡ ಸರ್ಕಾರೇತರ ಬೀಜೋತ್ಪಾದನಾ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ. ನುರಿತ ತಜ್ಞರನ್ನು ಸಿದ್ಧಪಡಿಸಲು ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತಿದ್ದು, ಇದು ನೇಮಕಾತಿಯಲ್ಲಿ ಪಾರದರ್ಶಕತೆ ತಂದು ಭ್ರಷ್ಟಾಚಾರಕ್ಕೆ ತಡೆ ನೀಡಲಿದೆ ಎಂದರು. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ರಾಷ್ಟ್ರೀಯ ಹೆದ್ದಾರಿಗಳ ಸರಕು ನಿರ್ವಹಣಾ ಸಂಸ್ಥೆ ಎನ್ಎಚ್ಎಲ್ಎಂಎಲ್ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರ.

0: ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಗಡಿ ರಸ್ತೆಗಳ ಸಂಸ್ಥೆ ಬಿಆರ್ಒದಲ್ಲಿ ನಡೆದಿದೆ ಎನ್ನಲಾದ ನಿಧಿ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದ 11 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 26 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಲಡಾಖ್ನಲ್ಲಿರುವ ಬಿಆರ್ಒನ ಪ್ರಾಜೆಕ್ಟ್ ವಿಜಯಕ್ ಮತ್ತು ಪ್ರಾಜೆಕ್ಟ್ ಯೋಜಕ್ ಯೋಜನೆಗಳಲ್ಲಿ ನಡೆದಿರುವ ಆರ್ಥಿಕ ಅಕ್ರಮಗಳ ತನಿಖೆಯ ಭಾಗವಾಗಿ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ದೆಹಲಿ, ಹರಿಯಾಣ, ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಅಸ್ಸಾಂ, ಅರುಣಾಚಲ ಪ್ರದೇಶ ಹಾಗೂ ನಾಗಾಲ್ಯಾಂಡ್ಗಳಲ್ಲಿ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ತಾತ್ಕಾಲಿಕ ಕಾರ್ಮಿಕರ ನಿಯೋಜನೆ ಹಾಗೂ ನಕಲಿ ಕಾರ್ಮಿಕರ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪದ ಮೇಲೆ ರಕ್ಷಣಾ ಸಚಿವಾಲಯ ನೀಡಿದ ದೂರುಗಳ ಆಧಾರದ ಮೇಲೆ ಸಿಬಿಐ ಒಟ್ಟು 4 ಎಫ್ಐಆರ್ಗಳನ್ನು ದಾಖಲಿಸಿಕೊಂಡಿದೆ. ಬಿಆರ್ಒನ ತಾಂತ್ರಿಕ ಅಧಿಕಾರಿಗಳ ಮಂಡಳಿಯು ನಡೆಸಿದ ಆಂತರಿಕ ವಿಚಾರಣೆಯಲ್ಲಿ ಆರ್ಥಿಕ ಅವ್ಯವಹಾರ ನಡೆದಿರುವುದಕ್ಕೆ ಮೇಲ್ನೋಟಕ್ಕೆ ಪುರಾವೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಭುವನೇಶ್ವರದ ಪುರಿಯ ಮುಂಬರುವ ಭಗವಾನ್ ಜಗನ್ನಾಥ ರಥಯಾತ್ರೆಯ ಅಂಗವಾಗಿ ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆಗೆ 300 ಹೆಚ್ಚು ವಿಶೇಷ ರೈಲುಗಳನ್ನು ಸಂಚರಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವು ಈಗಾಗಲೇ ಸಂಚರಿಸುತ್ತಿರುವ 800 ಹೆಚ್ಚು ನಿಯಮಿತ ರೈಲುಗಳ ಹೊರತಾಗಿ ಹೆಚ್ಚುವರಿ ವಿಶೇಷ ರೈಲುಗಳಾಗಿವೆ. ರಥಯಾತ್ರೆಗೆ ಸಂಬಂಧಿಸಿದ ರೈಲ್ವೆ ಸಿದ್ಧತೆಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ ಉದ್ಯಮ ನಿರ್ವಹಣೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳು 2011 ಮಹತ್ವದ ತಿದ್ದುಪಡಿ ತಂದಿದೆ. ಇದರ ಅನ್ವಯ ಹೆಚ್ಚಿನ ಸಾಮರ್ಥ್ಯದ ತೂಕದ ಯಂತ್ರಗಳ ಮರುಪರಿಶೀಲನೆಗಾಗಿ ಬಳಸಲಾಗುತ್ತಿದ್ದ ಕಡ್ಡಾಯ ಪ್ರಮಾಣಿತ ತೂಕಗಳ ಅಗತ್ಯತೆಯನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಆರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಬೆಳಿಗ್ಗೆ 5:30 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಸೆಣಸಲಿದೆ. ಇಂದು ಬೆಳಗ್ಗೆ ನಡೆದ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮತ್ತು ನಾರ್ವೆ ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದವು. ನವದೆಹಲಿಯ ಕೆಂಪುಕೋಟೆ ಸಮೀಪ ನಡೆದಿದ್ದ ಕಾರು ಬಾಂಬ್ ಸ್ಫೋಟ ಪ್ರಕರಣದ 9 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ ಎನ್ಐಎ ನ್ಯಾಯಾಲಯ ಇದೇ 13 ವಿಸ್ತರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಹಾಗೂ ಸ್ಪೇನ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 7:45:30. ಕೇಳುವರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಕೇಳಿ ಪರ್ವ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮನು, ದಿವ್ಯಾ, ನಂದಿತಾ ಹಾಗೂ ಸಂಗಡಿಗರು.

ಅಲೆಗಳ ಹಿಡಿವೆಯ ಕಲೆಗಳ ಪಡೆವೆಯ ತನುವನು ಬಂಧಿಸಿ ಮನಸನು ಪಡೆವೆಯ ಹಾಡಿಗೆ ಹಂಗಿಲ್ಲ ಹಂಗಿಲ್ಲ ಸಂಕೋಲೆ ಸೆರೆಯಿಲ್ಲ ಕಲೆಗೆ ಕೊ

ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
1: ನಿಮ್ಮ ಅಂಗಡಿ ಸೂಪರ್ ಮಾರ್ಕೆಟ್ ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
3: ಕೇಳುಗ್ರಿ, ಈಗ ಸಮಯ 8 ಗಂಟೆ. ಇನ್ನು ಮುಂದೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ, ಸನಾದಿ ಅಪ್ಪಣ್ಣ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

ಕೆಲವರು ಈಗ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಕೇಳಿ ಹಾಡುತ್ತಾರೆ ಡಾಕ್ಟರ್ ರಾಜ್ಕುಮಾರ್, ಕ್ಷಮಿಸಿ, ಪಿ ವಿ ಶ್ರೀನಿವಾಸ್.

ಹಿಮಾವತಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಇವರ ಸ್ವರದಲ್ಲಿ ಇದುವರೆಗೆ ಕೇಳಿದ್ರಿ. ಈಗ ಕಾರ್ಯಕ್ರಮ ಕೊನೆಯಲ್ಲಿ ಮಯೂರ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ಕೇಳುವರೆ, ಇನ್ನು ಮುಂದೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ರೆಫ್ಯೂಜಿ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್.

ಕೆಲವರು ಇದುವರೆಗೆ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:45 ಆಗುತ್ತಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು.